ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು 1947 ಶಕವರ್ಷ, ಶ್ರಾವಣ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 16ನೇ ತಾರೀಖು ಭಾನುವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬೇಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ತಮಿಳುನಾಡು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಲಿದ್ದಾರೆ.

ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಲ್ವಾರ್ನ ಸರಸ್ ಡೇರಿ ಕ್ರೀಡಾಂಗಣದಲ್ಲಿ ನೂತನ ಡೇರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೇರಿ ಸಂಸ್ಕರಣಾ ಘಟಕ ಮತ್ತು ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ಇಂದಿನಿಂದ ಇದೇ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಫ್ರೀಡಂ ಹಬ್ಬ ಸಂಭ್ರಮದಿಂದ ಜರುಗಿತು. ಜಾನಪದ ಕಲಾ ತಂಡಗಳ ಮೆರವಣಿಗೆ ಮತ್ತು ಪಥಸಂಚಲನ ಗಮನ ಸೆಳೆಯಿತು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯ ಅರಣ್ಯದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಪ್ರಕರಣದ ಸಂಬಂಧ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡಿನ ದಿ ಬೆಲ್ಟ್ರೀನಲ್ಲಿ ನಡೆಯಲಿರುವಂತಹ ಫಾಲ್ಡೋ ಫ್ಯೂಚರ್ಸ್ ಫೈನಲ್ 2026ರ ಅಂತಾರಾಷ್ಟೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗಿಯಾಗುವ ಅವಕಾಶ ಪಡೆದಿದ್ದಾರೆ. ಈ ಪಂದ್ಯಾವಳಿ ಇದೇ 26 ಮತ್ತು 27ರಂದು ಜರುಗಲಿದ್ದು 7ರಿಂದ 12 ವರ್ಷದೊಳಗಿನ ವಿಭಾಗದಲ್ಲಿ ಅದ್ವೈತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ರಾಯಚೂರಿನಲ್ಲಿ ಮುಂದಿನ ತಿಂಗಳ 5ರಿಂದ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ ಮಾಡಲಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಶ್ರೀಲಂಕಾ ನಡುವಿನ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನಿನ್ನೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ನಷ್ಟಕ್ಕೆ 288 ರನ್ ಗಳಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ನಿನ್ನೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ 7 ಮಂದಿ ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ಮೃತಪಟ್ಟವರು ಸೇನೆಗೆ ಸೇರಿದವರಲ್ಲ ಎಂದು ತಿಳಿಸಿರುವ ಲೆಬನಾನ್ ಪ್ರಧಾನಿ ನವಾಫ್ ಸಲಾಂ ಅವರು ದಾಳಿಯನ್ನು ಖಂಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಹೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಶುಭೋದಯ ಕರ್ನಾಟಕ. ನಿಮಗೆಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಏನು ಅಂತ ನೋಡೋಣ. ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ, ಮಾತು ಮಾಹಿತಿ, ಪ್ರಚಲಿತ ಪ್ರಕಟಣೆ, ಇಂದಿನ ವಿಶೇಷಗಳು ಎಲ್ಲವನ್ನೂ ಆಲಿಸುತ್ತೀರಿ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, 11:00 ಹಂಗಾಮ, 11:30 ಕಲಾಭಾರತಿ, 12:00 ಪ್ರದೇಶ ಸಮಾಚಾರ, 12:05 ಕರೆಗೊಂದು ಹಾಡು ಮಕ್ಕಳಿಗಾಗಿ, 1:02 ಕನ್ನಡ ಚಿತ್ರಗೀತೆಗಳು, 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 4:00 ಪರಿಮಳ ಪ್ರಸಾರವಾಗಲಿದೆ. 5:02 ಕಾರ್ಯಕ್ರಮ ವಿವರಣೆ, ನಂತರ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 5:00-6:00 ಅವಧಿಯಲ್ಲಿ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. 5:15 5:40 ನ್ಯಾಯವಾಣಿ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 6:02 ಸೇಫ್ ಡ್ರೈವ್ ಗಾನಬಜಾನ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:55 ಸೇಫ್ ಡ್ರೈವ್ ಗಾನ ಭಜನ. 7:02 ಮತ್ತೆ ಮುಂದುವರಿಯುವುದು. ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22 ಪ್ರಸಾರವಾಗುವುದು. ಬೆಳ್ಳಿ ಬದುಕು ಕಾರ್ಯಕ್ರಮ 8:02. ಈ ದಿನ ದೀಪಿಕಾ ಕಾಮಯ್ಯ ಅವರ ಸಂದರ್ಶನ ಕೇಳುತ್ತೀರಿ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು. ಪ್ರಸ್ತುತಪಡಿಸಿದ್ದಾರೆ ಲಲಿತ್.

ಸತ್ಯಮೂರ್ತಿ. 9:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ನ್ಯಾಯ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಕ್ಕೆ ಹಿಂದಿ ಚಿತ್ರಗೀತೆಗಳು, 10:02ಕ್ಕೆ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಯಾವ ದುಂಬಿಗೆ ಯಾವ ಹೂವು, ಯಾವ ಜಾಣ ಹೇಳುವ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು, ಗುರಿಯೆಡೆಗೆ ಹೆಜ್ಜೆ ಹಾಕು ಅರಿಯದ ಹಾಗೆ, ಸಾಧನೆಯ ಶಿಖರದೊಂದಿಗೆ ನೀನು ಪರಿಚಯವಾಗುವಂತಿರು. ದರವೇಂದ್ರೇ.

ಸೊಂಟದಲ್ಲಿ ಕೈಯಿಟ್ಟು ನಿಂದೆಯ ವಿಠಲ.

ಸಮಯ 6:40 ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರುತ್ತಾನೆ. ಅನಾಮಿಕಾ.

ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ದರಬೇಂದ್ರೆ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಬುದ್ಧಿವಂತರು ಮೌನಿಗಳಾದರೆ ಮೂರ್ಖರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಹೀಗೆಂದರು ನೆಲ್ಸನ್ ಮಂಡೇಲಾ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆದರೆ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ. ಈ ದಿನ ನಿನ್ನನ್ನು ಏನು ಅತ್ಯಂತ ನೋಯಿಸುತ್ತದೆಯೋ ಅದೇ ನಾಳೆ ನಿನ್ನನ್ನು ಹೆಚ್ಚು ಹೆಚ್ಚು ಬಲಗೊಳಿಸುತ್ತದೆ. ಹೀಗೆಂದರು ಡಾಕ್ಟರ್ APJ ಅಬ್ದುಲ್ ಕಲಾಂ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಅನುಭವ ಇಲ್ಲದವನ ಬರೀ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಸರ್ವಜ್ಞ ವಚನ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಕೊಡಗು ಜಿಲ್ಲೆಗೆ ಭೇಟಿ ನೀಡಲಿದ್ದು ಭಾಗಮಂಡಲದ ಭಗಂಡೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಖಾಸಗಿ ಉದ್ಯೋಗದ ಅವಕಾಶಗಳನ್ನು ಯುವ ಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಯೋಜನೆಗೆ ಜಾರಿಗೆ ತರಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ವಾತಂತ್ರ್ಯೋತ್ಸವ ಸಂದೇಶದಲ್ಲಿ ಘೋಷಣೆ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನಕ್ಕೆ ಇಂದಿನಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30 to 7:30 ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧನೆಗೆ ಒಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಸಮುದಾಯ ಭವನಗಳ ಸಮರ್ಪಕ ನಿರ್ವಹಣೆಗಾಗಿ ಶೀಘ್ರವೇ ಮಾರ್ಗಸೂಚಿ ಸಿದ್ದಪಡಿಸಿ ಸುತ್ತೋಲೆ ಹೊರಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸೂಚನೆ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಾಂಶದ ಸ್ಪರ್ಶ ನೀಡುವ ಉದ್ದೇಶದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯನಂದ ಕಾಶಪ್ಪನವರ ಚಾಲನೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಯುಜಿಸಿ, ಎನ್ಇಟಿ, ಸಿಎಸ್ಐಆರ್, ಎನ್ಇಟಿ, ಐಸಿಎಆರ್, AIEEAPG, AICE, PhD 2026 ತಾತ್ಕಾಲಿಕ ಉತ್ತರ ಕೀಗಳನ್ನು ಇಂದು ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಘೋಷಣೆ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್, ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಂವಾದ ನಡೆಸಿದರು. ಈ ವೇಳೆ ಸಚಿವರು ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿ

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಈಗ ಸಮಯ 7:05. ಕೇಳೋಣ ಪ್ರದೇಶ ಸಮಾಚಾರ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80th ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ

0: ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40%ರಷ್ಟು ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು

0: ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ದವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು, ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ 50%ರಷ್ಟು ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, 29%ರಷ್ಟು ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಬೆಳಗಿನ ನಾದೋಪಾಸನೆ ಕೇಳ್ತಾ ಇದ್ದೀವಿ. ಯಾವುದೋ ಪ್ರಪಂಚದಲ್ಲಿ ಇದ್ದ ಹಾಗೆ ನಮಗೆ ಅನ್ನಿಸ್ತಾ ಇದೆ. ಎಷ್ಟೊಂದು ಭಾವನೆಗಳನ್ನು ಮೂಡಿಸುತ್ತೆ ಈ ಹಾಡುಗಳು. ತುಂಬಾ ಚೆನ್ನಾಗಿದೆ ನಾದೋಪಾಸನೆ. ನಾವು ನಿಮ್ಮೊಂದಿಗಿದ್ದೇವೆ, ಕೇಳ್ತಾ ಇದ್ದೀವಿ ವಿವಿಧ ಭಾರತಿ ಅಂತ ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳನ್ನು 7:55 ವಾರ್ತಾ ಪ್ರಸಾರದ ನಂತರ ಒಂದು ಗೀತೆ ಕೇಳಿ ಆಮೇಲೆ ನಿಮ್ಮ ಸಂದೇಶಗಳನ್ನು ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ದಿನವಿಶೇಷ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ

0: ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
2: ಆ

0: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ. ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು. ಜಿಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿ ಇದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
1: ನನ್ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬಾ ಪ್ರಭಾವ ಮೂಡಿಸಿದ್ದು ನಮಗೆ, ಅದು ಪರಿಣಾಮ ಬೀರಿದಂದ್ರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ್ಯ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತ್ವರೆ ಅಂತ. ಸವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವೆ ನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸ್ ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಿಗೆ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ. ಅವಾಗ ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯನೇ ಅನ್ಬೋದು. ಕುಣಸೂರು ಕೃಷ್ಣಮೂರ್ತಿಯವರಾಗಲಿ, ಊರಾ ಸೀತಾರಾಮ್ ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವಥ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳನ್ನ ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಅವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ್ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು ಅದನ್ನು ಯೋಚನೆ ಮಾಡಿ ಬರೀತೇನೆ. ಆ ಭಾವನೆಗಳು ಬಂದೇ ಬರುತ್ತೆ. ನಾನು ಚಿತ್ರ ಸಾಹಿತಿ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಗೀತಪ್ರಿಯ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಸಾಯಂಕಾಲ 6:55 ಮತ್ತೆ ಕೇಳಬಹುದು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಸಮಯ 7:00.

22 ನಿಮಿಷ. ವಿಧಾನಸೌಧದ ಆವರಣದಲ್ಲಿ ಸ್ವಾತಂತ್ರ್ಯದ ಹಬ್ಬ, ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ದೇಶಭಕ್ತಿಯ ಹೊನಲು, ಎಲ್ಲೆಡೆ ತ್ರಿವರ್ಣ ಧ್ವಜ ಹಾರಾಟ. ನಮ್ಮ ದೇಶ, ನಮ್ಮ ಹೆಮ್ಮೆ, ನಮ್ಮ ಜನ, ನಮ್ಮ ಸಂತೋಷ. ಇನ್ನೂ ನಿನ್ನೆಯ ದೇಶಭಕ್ತಿಯ ಆಚರಣೆಗಳ ಗುಂಗಿನಲ್ಲಿ ನಾವಿದ್ದೇವೆ. ಸದಾ ಮುಂದಿರಲಿ ನಮ್ಮ ಭಾರತ. ಈಗ ಕೇಳೋಣ ಭಾವಗೀತೆಗಳು.

ಸಿ ಅಶ್ವಥ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕುವೆಂಪು ಅವರ ರಚನೆ ಕೇಳಿದಿರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ವಿಕಸಿತ ಭಾರತ ನಮ್ಮ ಗುರಿ. ಸ್ವದೇಶಿ ಉತ್ಪಾದನೆ ಹೆಚ್ಚಾಗಬೇಕು, ಅವಲಂಬನೆ ಕಡಿಮೆ ಆಗಬೇಕು, ಕೃಷಿ ಮತ್ತು ಆಹಾರ ಭದ್ರತೆ ಕಡೆಗೆ ನಾವು ಗಮನ ಕೊಡಬೇಕು, ಮೂಲಸೌಕರ್ಯ ಹೆಚ್ಚಾಗಬೇಕು, ಜನಸಂವಹನ ಹೆಚ್ಚಾಗಬೇಕು ಅಂದರು ಪ್ರಧಾನಿಗಳು. ನಿನ್ನೆ ಕೆಂಪುಕೋಟೆ ಆವರಣದಲ್ಲಿ ಪ್ರಧಾನಿಗಳ ಭಾಷಣಕ್ಕೆ 5,000ಕ್ಕೂ ಹೆಚ್ಚು ಅತಿಥಿಗಳು, ಗಣ್ಯರು ಭಾಗವಹಿಸಿದ್ದರು. 80ನೇ ಸ್ವಾತಂತ್ರ್ಯ ಸಂಭ್ರಮದ ಗುಂಗು ಮನಸ್ಸಿನಲ್ಲಿ ಇನ್ನೂ ತ್ರಿವರ್ಣದ ರಂಗು.

0: ಅವರ ತ್ಯಾಗವೇ ನಮಗೆ ಯೋಗವಾಗಲಿ, ಅವರ ರಣಕಹಳೆಯ ಸದ್ದು ಸದಾ ಕೇಳಿಸಲಿ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ ಕೇಳಿದಿರಿ, ಶಾಂತಾಜಯತೀರ್ಥ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಈಗ ವಾರ್ತಾ ಪ್ರಸಾರ.
1: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ. ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80th ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಿ

0: ಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500ಕ್ಕೂ ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು, ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕೆ ಐಟಿಸಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಇಂದು UGC ನೆಟ್ ಜೂನ್ 2026, CSIR ನೆಟ್, ICAR ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ PhD ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ NTA ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು NTA ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜಿಸಿದರು.

0: ಮಾಡಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟ್ರಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟ್ರಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಷ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನು ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ವೃಂದಗಾನದಲ್ಲಿ ಕಾವ್ಯಾನಂದರ ರಚನೆ ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ.

ಮಡಿದರೂ ಬದುಕಿರುವವರನ್ನ ಸದಾ ನೆನೆಯೋಣ. ಆತ್ಮಾರ್ಪಣದ ಪಣಗಳು ಕಣ್ಣ ಮುಂದೆ ಇದ್ದರೆ ನಾವು ಸದಾ ನಡೀತೀವಿ ಮುಂದೆ ಮುಂದೆ. ನಿನ್ನದೇ ಜಲ ನಿನ್ನದೇ ನೆಲ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಕೇಳಿದಿರಿ. ಹಾಡಿದವರು ಬಿ ಆರ್ ಛಾಯಾ. ಸಾಕಷ್ಟು ಸಂದೇಶಗಳಿವೆ, ಅನೇಕರು, ಸುಮಾರು 100ಕ್ಕೂ ಹೆಚ್ಚು ಸಂದೇಶಗಳು ಇಲ್ಲಿವೆ. ಒಂದಷ್ಟು ಸಂದೇಶಗಳನ್ನು ಮೊದಲ ಸುತ್ತಿನಲ್ಲಿ ಈಗ ನೋಡೋದಾದರೆ, ಅನಂತಕುಮಾರ್ ಅರಸು ಕಡಬ ಗುಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ, ಶುಭೋದಯ ಕರ್ನಾಟಕದಲ್ಲಿ ಮೂಡಿಬಂದ ಗೀತಪ್ರಿಯ ಅವರ ಮಾತುಗಳು ಇಷ್ಟ ಆಯಿತು ಅಂತ ಹೇಳಿದಿರಿ. ಚನ್ನಪ್ಪ ಜೆಪಿ ನಗರದಿಂದ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ ರಸ್ತೆ ಹುಬ್ಬಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ ಮತ್ತು ಮನೆಯವರು ಚಂದುಲಾಲ್ ಮತ್ತು ಸಂಗಡಿಗರು, ಬೀದರ್ನ ಗಣೇಶ್ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಮತ್ತು ಗೆಳೆಯರು, ಕೌಸಲ್ಯ ಬನಶಂಕರಿಯಿಂದ, ಪ್ರಶಾಂತ ಸ್ನೇಹ ಆರ್ಯನ್ ಧೀಮಂತ್ ಮಯೂರನಗರದಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕಮತೇನಟ್ಟಿ ಗ್ರಾಮದ ರಾಜು ರುಕ್ಮಿಣಿ ಮತ್ತು ಮನೆಯವರು, ಹರೀಶ್ ಮಲ್ಲೇಶ್ವರದಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಚಿದಾನಂದ ಕಲ್ಯಾಣಿ ಪತ್ತಾರ್ ಮತ್ತು ಮನೆಯವರು, ಅನುದಿನದ ಸಂಗಾತಿ ವಿವಿಧ ಭಾರತಿ, ನಾವು ಕಾರ್ಯಕ್ರಮಗಳನ್ನು ಕೇಳ್ತಾ ನಿಮ್ಮೊಂದಿಗಿದ್ದೀವಿ ಅಂತಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಪಿ ಬಿ ಶ್ರೀನಿವಾಸರ ಸಿರಿಕಂಠದ ಗೀತೆಗಳು ಇಷ್ಟ ಆಯಿತು ಅಂತಾರೆ. ಕಿಶೋರ್ ನಾಡಿಗೇರ್ ಶಿವಮೊಗ್ಗದಿಂದ, ಹೂವಿನ ಹಡಗಲಿ ವೀರಬ್ಬಿ ದಿಲೀಪ್ ದೊಡ್ಡಮನಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದಿರಿ. ಇಂಡಿ ತಾಲೂಕು ಚಿದಾನಂದ ಕಲ್ಯಾಣಿ ಪತ್ತಾರ್, ಚಂದ್ರಮತಿ ರಾಜಾಜಿನಗರದಿಂದ, ಬಸವನಗುಡಿಯ ಲಕ್ಷ್ಮೀನಾರಾಯಣ ರೂಪ ಬೆಂಗಳೂರಿನಿಂದ, ಪ್ರೀತಿ ಆಕಾಶವಾಣಿ ನಾವು ನಿನ್ನನ್ನು ಬಿಟ್ಟು ಇರಲ್ಲ ಹರಿವು ಅಂತಾರೆ ಗಂಗಾವತಿ ಈರಣ್ಣ ಮತ್ತು ಮನೆಯವರು, ಕಿಷ್ಕಿಂದ ನಗರದಿಂದ. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ನೋಡೋಣ. ಸಮಯ 8 ಗಂಟೆ ಆಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶ ತನ್ನ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ನಿನ್ನೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದು ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ 2ನೇ ಆವೃತ್ತಿಯ ರನ್ ಫಾರ್ ರಾಜೀವ್ 2026ಕ್ಕೆ ಹಸಿರು ನಿಶಾನೆ ತೋರಲಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿ ಅವರು ಭಾರತದ ಜನತೆಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ವೈಯಕ್ತಿಕ ಬಾಂಧವ್ಯದ ಪರಿಣಾಮವಾಗಿ ಭಾರತ ಅಮೆರಿಕ ಸಂಬಂಧಗಳು ನಿರಂತರವಾಗಿ ಬೆಳೆಯುತ್ತಿದ್ದು ಹಿಂದೆಂದಿಗಿಂತಲೂ ಬಲಿಷ್ಠವಾಗಿವೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಮುಂದುವರಿಸಲಿದೆ. ಮೊದಲ ದಿನವಾದ ನಿನ್ನೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಹೃದಯ ದೇವತೆ ನೀ ಅಂತ ಹಾಡಿದವರು ಹರಿಹರನ್ ಅವರು. ಶಂಭು ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ದ್ವಾರಕಿ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ರಮೇಶ್ ಕೃಷ್ಣನ್. ಶುಭೋದಯ ಕರ್ನಾಟಕದಲ್ಲಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಮಾತು ಮಾಹಿತಿ ಕೇಳ್ತೀರಿ. 9ನೇ ತರಗತಿಯಿಂದ ಪಿಜಿವರೆಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡೋದಕ್ಕೆ ಸ್ಕಾಲರ್ಶಿಪ್ ನೀಡುವ ಒಂದು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದೆ ಎಸ್ಬಿಐ. ಎಸ್ಬಿಐ ಆಶಾ ಅಂತ ಈ ಸ್ಕೀಮ್ನ ಹೆಸರು. ಪ್ರತಿಭೆ ಮತ್ತು ಕಲಿಕೆಗೆ ನಾವು ನೆರವು ನೀಡುತ್ತೇವೆ, ವಿದೇಶದಲ್ಲಿ ಮಾಡುವ ವ್ಯಾಸಂಗಕ್ಕೂ ಕೂಡ ನಾವು ನೆರವು ನೀಡುತ್ತೇವೆ ಅಂತ ಹೇಳುತ್ತೆ ಎಸ್ಬಿಐ ಆಶಾ ಯೋಜನೆ. ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ ಎಸ್ಬಿಐ ಆಶಾ ಸ್ಕೀಮ್ ಪೋರ್ಟಲನ್ನು ನೀವು ನೋಡಬಹುದು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸ್ವಂತ ಉದ್ಯಮವನ್ನು ಸ್ಥಾಪಿಸಲು ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಒಂದು ದಿನದ ಉದ್ಯಮಶೀಲತಾ ಜಾಗೃತಿ ಶಿಬಿರವನ್ನು ಆಯೋಜಿಸಲಾಗಿದೆ. ಆಸಕ್ತರು ಇದರ ಸದುಪಯೋಗ ಮಾಡಿಕೊಳ್ಳಬಹುದು. ಜೀವನೋಪಾಯ ಇಲಾಖೆ ಧಾರವಾಡ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಇದನ್ನು ಹಮ್ಮಿಕೊಂಡಿದೆ. ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ 9008175702 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಸ್ಟ್ 24ನೇ ತಾರೀಖು.

0: ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕು ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಈಗ ಸಮಯ 8:31. ಅಂದ್ರೆ ಶುಭೋದಯ ಕರ್ನಾಟಕದಲ್ಲಿ ನೀವೆಲ್ಲ ಕಾಯ್ತಾ ಇರ್ತೀರಿ. ಶೀರ್ಷಿಕೆ ಗಾನ ಏನು, ಇವತ್ತಿನ ಶೀರ್ಷಿಕೆ ಏನು ಅಂತ ಈಗಾಗಲೇ 1-4 ಸಂದೇಶಗಳು ಶೀರ್ಷಿಕೆ ಏನು ಅಂತ ಕೇಳಿದಿರಿ. ಸ್ವಾತಂತ್ರ್ಯದ ಸಂಭ್ರಮದ ಗುಂಗಿನಲ್ಲಿ ಇನ್ನೂ ತೇಲುತ್ತಿದ್ದೇವೆ ಅಂತ ಹೇಳ್ತೀವಿ, ಹಾಗೆ ನೆನಪಿನಲ್ಲಿ ತೇಲಿ ಹೋದೆವು ಅಂತ ಹೇಳ್ತೀವಿ, ಮನಸ್ಸು ತೇಲುತ್ತಿದೆ ಅಂತೀವಿ, ಪ್ರೀತಿಯಲ್ಲಿ ತೇಲೋದು ಅಂತೀವಿ, ಭಗವಂತ ತೇಲಿಸೋ ಇಲ್ಲ ಮುಳುಗಿಸೋ, ಹೀಗೆ ಎಷ್ಟೊಂದು ವಿಚಾರಗಳಿಗೆ ನಾವು ತೇಲಿ ತೇಲಿ ಹೋಗ್ತೀವಲ್ಲ. ಈಗ ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ತೇಲಿ ತೇಲಿ ಹೋಗೋಣ. ತೇಲಿ ಶೀರ್ಷಿಕೆಯ ಗೀತೆಗಳನ್ನು ಕೇಳೋಣ. ತೇಲುವ ಶೀರ್ಷಿಕೆ ಗಾನ ಈಗ ಶುಭೋದಯ ಕರ್ನಾಟಕದಲ್ಲಿ.

ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿಯವರ ಧ್ವನಿಗಳಲ್ಲಿ ಗರುಡಾಕ್ಷ ಚಿತ್ರದ ಗೀತೆ ಕೇಳಿದಿರಿ. ಅರಸು ಅಂತಾರೆ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಶ್ರೀವತ್ಸ. ತೇಲಿ ತೇಲಿ ಶೀರ್ಷಿಕೆ ಗೀತೆಗಳನ್ನು ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಇನ್ನು ಇವತ್ತಿನ ವಿಶೇಷಗಳು ಏನು ಅಂತ ಹಾಗೆ ನೋಡೋದಾದರೆ, ಲಂಡನ್ ಮತ್ತು ಜ್ಯೂರಿಕ್ ಒಪ್ಪಂದದ ಅಡಿ ಬ್ರಿಟಿಷ್ ವಸಾಹತು ಆಳ್ವಿಕೆಯಿಂದ ಸೈಪ್ರಸ್ ಮುಕ್ತಿ ಪಡೆದ ದಿನ ಇಂದು. 1960 ಸೈಪ್ರಸ್ ಸ್ವತಂತ್ರವಾಗಿದ್ದು. ಕಲಾವಿದ ಸೈಫ್ ಅಲಿ ಖಾನ್ ಅವರ ಜನ್ಮದಿನ 1970 ಅವರು ಜನಿಸಿದ್ದು. ನಮ್ಮ ರಾಜಕೀಯ ಮುತ್ಸದ್ದಿ ಯುವ ನಾಯಕ ಅಂತಲೇ ಬಿಂಬಿಸಲಾದ ಅರವಿಂದ ಕೇಜ್ರಿವಾಲ್ ಅವರ ಜನ್ಮದಿನ ಇಂದು. 1968 ಅವರು ಜನಿಸಿದ್ದು. ಇನ್ನು ನಮ್ಮ ಕಲಾವಿದೆಯರಾದ ಕಾಂಚನ ಹಾಗೂ ಅಂಬಿಕಾ ಅವರು ಹುಟ್ಟಿದ್ದು ಇದೇ ದಿನ. 1963 ಅಂಬಿಕಾ ಅವರು ಜನಿಸಿದ್ದು, ಕಾಂಚನ ಅವರು ಜನಿಸಿದ್ದು 1936. ಮಾತುಗಾರ ಹಾಸ್ಯ ಸದಾ ಸುರಿಸುವಂತಹ ಗಂಗಾವತಿ ಪ್ರಾಣೇಶ್ ಅವರು ಹುಟ್ಟಿದ ದಿನ ಇಂದು. 1968 ಅವರು ಜನಿಸಿದ್ದು. ಹಾಗೆ ರಾಜಕೀಯ

ನಾವಿಕಾ ಚಿತ್ರದ ಗೀತೆ ಕೇಳಿದಿರಿ. ಬದ್ರಿನಾಥ್ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿ ರಾಘವೇಂದ್ರ ಕಾಮತ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ರಾಜನಾರಾಯಣ್. ಅಬ್ಬಬ್ಬಾ, ಎಷ್ಟೊಂದರಲ್ಲಿ ತೇಲಿ ಹೋಗಬಹುದಲ್ಲ. ಯಾವುದರಲ್ಲಿ ತೇಲಿ ಹೋಗೋದು? ಆಕಾಶದಲ್ಲಿ, ಗಾಳಿಯಲ್ಲಿ, ಮನಸ್ಸಲ್ಲಿ, ಪ್ರೇಮದಲ್ಲಿ, ಸಂತೋಷದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ಸ್ವಾತಂತ್ರ್ಯದ ಸಂಭ್ರಮದ ಗುಂಗಿನಲ್ಲಿ ನಮಗೆ ತೇಲಿ ಹೋಗಲು, ತೇಲಿ ತೇಲಿ ಹೋಗಲು ನಮ್ಮದೇ ಲೋಕ. ಅದು ಹಾಡಿನ ಲೋಕ. ತೇಲಿ ತೇಲಿ ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ಶುಭೋದಯ ಕರ್ನಾಟಕ.

ಸಮರ್ಥ ಚಿತ್ರದ ಗೀತೆ ಕೇಳಿದಿರಿ, ಶಿಲ್ಪಾ ಮಧುಸೂದನ್ ಅವರ ಧ್ವನಿಯಲ್ಲಿ. ಯಲ್ಲಪ್ಪ ಟಿ ಕುಸುಮಪ್ರಿಯ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅಭಿಮಾನ್ ರಾಯ್. ಒಂದಷ್ಟು ಪ್ರಚಲಿತ ಪ್ರಕಟಣೆ ನೋಡುವುದಾದರೆ, ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಪುಟ್ಟಿನಹಳ್ಳಿ ಪ್ರದೇಶದ ವಿನಾಯಕನಗರದಲ್ಲಿ ಹೊಸ ನ್ಯಾಯ ಬೆಲೆ ಅಂಗಡಿ ತೆರೆಯುವುದಕ್ಕೆ ಸಹಕಾರ ಸಂಘ ಸಂಸ್ಥೆಗಳು ಹಾಗೂ ಆಸಕ್ತರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಆಹಾರ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಕೊನೆಯ ದಿನಾಂಕ ಸೆಪ್ಟೆಂಬರ್ 10. ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ನಿರ್ದೇಶಕರು ಜೇಮ್ಸ್ ಕ್ಯಾಮರೂನ್ ಅವರ ಜನ್ಮದಿನ. 1954 ಅವರು ಜನಿಸಿದ್ದು. ಅವತಾರ್, ಟೈಟಾನಿಕ್ ಇವೆಲ್ಲ ಇವರ ನಿರ್ದೇಶನದ ಚಿತ್ರಗಳು. ಖ್ಯಾತ ಪಾಪ್ ಗಾಯಕ ಮಡೋನಾ ಅವರು ಹುಟ್ಟಿದ ದಿನ ಇಂದು. ಭಾರತಕ್ಕೆ ಸ್ವಾತಂತ್ರ್ಯ ಬಂತು 1947 ಆಗಸ್ಟ್ 15. ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತೀವಿ, ಹೌದು. ಆದರೆ ಪುದುಚೇರಿ ಅಧಿಕೃತವಾಗಿ ಭಾರತದ ಜೊತೆ ವಿಲೀನಗೊಂಡಿದ್ದು 1962. ಇವತ್ತಿಗೂ ಪುದುಚೇರಿಯಲ್ಲಿ ಈ ದಿನವನ್ನು, ಅಂದರೆ 116 ಡಿ ಜೂರ್ ವರ್ಗಾವಣೆ ದಿನ ಅಂತ ಆಚರಿಸಲಾಗುತ್ತೆ. ಕೇಳ್ತಾ ಇದ್ದೀರಿ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ. ತೇಲಿ ತೇಲಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಶೀರ್ಷಿಕೆ ಗಾನದಲ್ಲಿ.

ಹಾಗೂ ಯಶಿ ಅವರ ಧ್ವನಿಗಳಲ್ಲಿತ್ತು. ಎಪಿ ಅರ್ಜುನ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅಭಿಮಾನ್ ರಾಯ್. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ತೇಲಿ ತೇಲಿ ಹೋಗ್ತಾ ಇದ್ದೀವಿ ಅಂತ, ನಮ್ಮ ಗೀತೆಗಳು ಕೇಳಿ ನಮಗೆ ಖುಷಿಯಾಗ್ತಿದೆ ಅಂತಾರೆ ನಮ್ಮ ಶ್ರೋತೃಗಳು. ಪಿ ಬಿ ಶ್ರೀನಿವಾಸ್ ಅವರ ಸಿರಿಕಂಠದಲ್ಲಿ ಮೂಡಿಬಂದ ಗೀತೆಗಳು ಇವತ್ತಿನ ನಾದೋಪಾಸನೆಯಲ್ಲಿ ನನಗೆ ಬಹಳ ಇಷ್ಟ ಆಯಿತು ಅಂತಾರೆ ಧಾರವಾಡದ ರಾಜೇಶ್ ಮತ್ತು ಮನೆಯವರು. ಇದೇ ಮಾತನ್ನು ಹೇಳ್ತಾರೆ ನಮ್ಮ ಶ್ರೋತೃ ರಾಜಾಜಿನಗರದ ಚಂದ್ರಮತಿ. ಹುಬ್ಬಳ್ಳಿಯ ಕೇಶವಪುರದ ಬನಶಂಕರಿ ಗಾರ್ಡನ್ನಿಂದ ನಿವೇದಿತ ಗುರುರಾಜ್ ಅವರು ಬೆಳಿಗ್ಗೆಯಿಂದ ಕೇಳ್ತಾ ಇದ್ದೀವಿ, ಒಂದು ಕ್ಷಣ ನಾವು ರೇಡಿಯೋ ಬಿಟ್ಟು ದೂರ ಹೋಗಿಲ್ಲ ಅಂತ ಹೇಳ್ತೀರಿ. ಗಣೇಶ್ ಲಿಖಿತ, ಯತೀಶ್, ಅಜಯ್, ಲೀಲಾ ಪೂಜಾರಿ ಮತ್ತು ಮನೆಯವರು, ಪೂಜಾ ವಿಸ್ಮಯ ಮತ್ತು ಮನೆಯವರು ಸಂದೇಶ ಕಳಿಸಿದ್ದೀರಿ. ಶಿವಗಂಗಾ ಹೆಬ್ಬಾಳದಿಂದ ಮಂಡಿಕಲ್ ಕೃಪಾ ಅವರು, ಸಿಂಧನೂರಿನಿಂದ ಪುಷ್ಪ, ಐಶ್ವರ್ಯ, ಸೌಂದರ್ಯ ಮತ್ತು ಮನೆಯವರು, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಕನ್ನಡ ರತ್ನಭಂಡಾರದಲ್ಲಿ ಇವತ್ತಿನ ಗೀತಪ್ರಿಯ ಅವರ ಮಾತುಗಳು ತುಂಬಾ ಸ್ವಾರಸ್ಯಕರವಾಗಿತ್ತು ಅಂತ ಹೇಳಿದಿರಿ. ಬಸಯ್ಯ ಸ್ವಾಮಿ ಇಮಾಮಾಬಾದ್, ಹಾಗೆ ಹೆಸರು ಹೇಳದ ಬರೀ ನಂಬರ್ ಮಾತ್ರ ಕಾಣಿಸ್ತಿರುವ 2000 ನಾವು ನಿಮ್ಮೊಂದಿಗಿದ್ದೇವೆ ಅಂತೀರಿ. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ನೆಲ ರಾಮಮೂರ್ತಿ ವಿಜಯನಗರದಿಂದ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ತುಂಬ ಸಂತೋಷವಾಗ್ತಾ ಇದೆ, ಗೀತಪ್ರಿಯ ಅವರ ಮಾತನ್ನು ಕೇಳಿ ನಾನು ಅವರನ್ನು ಭೇಟಿ ಮಾಡಿದ ದಿನ ನೆನಪಾಯಿತು ಅಂತ ಹೇಳಿದಿರಿ. ಗಾನಸುಮ ಪಟ್ಟಸೋಮನಹಳ್ಳಿ ಭಾವಗೀತೆಗಳು ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಹಾಗೆ ನಾದೋಪಾಸನೆ ಚೆನ್ನಾಗಿತ್ತು ಅಂತ ಹೇಳಿದಿರಿ ನಮ್ಮ ಶ್ರೋತೃ. 915 ಶೈಲಿನಿ ಮುರುಳೀಧರ್, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್, ದೀಪಾ ಮಹದೇವ ಮತ್ತು ಮನೆಯವರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದೆ ಅಂತಾರೆ ಅರುಣಾ ಮೈತ್ರಿ ಮತ್ತು ಮನೆಯವರು, ರವಿಕುಮಾರ್ ಗೌಡ ತುರುವೇಕೆರೆಯಿಂದ, ರಮೇಶ್ ಶಿವಪುತ್ರ ಚೌಗಾಲ ರಾಯ್ಭಾಗ್ನಿಂದ, ಶ್ರೀನಿವಾಸ್ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ಹರೀಶ್ ಮಲ್ಲೇಶ್ವರದಿಂದ, ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಆದಿತ್ಯ ತೇಲಿ, ಶಿವಲೀಲಾ ತೇಲಿ ಮತ್ತು ಮನೆಯವರು. ಆಹಾಹಾ, ಇವತ್ತು ನಮ್ಮದೇ ಹಾಡುಗಳು ಬರ್ತಾ ಇವೆ ಅಂತ ಅನ್ನಿಸ್ತಾ ಇದೆ. ತೇಲಿ ಕುಟುಂಬಕ್ಕಾಗಿ ತೇಲಿ ಗೀತೆಗಳು ಬರ್ತಾ ಇದೆಯಾ ಅಂತ ನನಗನ್ಸುತ್ತೆ ಅಂತಾರೆ ನಮ್ಮ ತೇಲಿ ಶ್ರೋತೃಗಳು. ಈ ತೇಲಿ ತೇಲಿ ಬೇರೆ, ನಿಮ್ಮ ತೇಲಿ ಬೇರೆ ಅಲ್ವಾ ಶ್ರೀಶೈಲ ಅವರೇ? ಭಾವಗೀತೆ ಚಿತ್ರಗೀತೆ ಹಾಗೆ ತೇಲಿ ಶೀರ್ಷಿಕೆ ಗಾನ ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಅಂತಾರೆ ಗಿರಿನಗರದ ವಸಂತ ಅವರು. ಸೋಮಶೇಖರ ಬಸವರಾಜ ಮಗದುಮ್ಮ, ತೇಲಿ ತೇಲಿ ಹೋಗ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಕೇಳಿ ಅಂತೀರಿ. ಕೌಸಲ್ಯ ಬನಶಂಕರಿಯಿಂದ, ರತ್ನಪ್ಪ ಮತ್ತೆ ಮನೆಯವರು, ನಿರ್ಮಲ ರಾಜಾಜಿನಗರದಿಂದ, ನಾಗರತ್ನ ರಾಜಾಜಿನಗರದಿಂದ, ಲಂಕೇಶ್ ವಿಜಯನಗರದಿಂದ, ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಮತ್ತು ಮನೆಯವರು, ಕೌಸಲ್ಯ ಬನಶಂಕರಿಯಿಂದ. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಆದರೆ ಸಮಯ ತೇಲಿ ತೇಲಿ ತೇಲಿ ತೇಲಿ ಹೋಗ್ತಾ ಇದೆಯಲ್ಲ. ಈ ತೇಲಿ ತೇಲಿ ಗೀತೆಗಳಲ್ಲಿ ಯಾವಾಗಲೂ ನಂಬರ್ ಒನ್ ಗೀತೆ ಅಂತ ಅನಿಸುತ್ತೆ ತೇಲಿ ತೇಲಿ, ಸಂತೋಷದಲ್ಲಿ ತೇಲಿ ತೇಲಿ ಹೋಗುವ ಈ ಗೀತೆ.

ನೂತನ ಜಗದ ಬಾಗಿಲು ಎಲ್ಲರಿಗೂ ತೆರೆಯಲಿ ಅಂತ ಹೇಳ್ತಾ ತೇಲಿ ಶೀರ್ಷಿಕೆ ಗೀತೆಗಳನ್ನ ಇವತ್ತಿನ ಶುಭೋದಯ ಕರ್ನಾಟಕದ ಶೀರ್ಷಿಕೆ ಗಾನದಲ್ಲಿ ಕೇಳಿದಿರಿ. ಶೀರ್ಷಿಕೆ ಗಾನದೊಂದಿಗೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ. ಇಲ್ಲಿವರೆಗೆ ಕೇಳಿದರೆ ಪ್ರಚಲಿತ ಪ್ರಕಟಣೆ ದಿನಮಾಹಿತಿ ಶುಭೋದಯ ಕರ್ನಾಟಕದಲ್ಲಿ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೇ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈಗ ಕೇಳೋಣ ಇಂದಿನ ವಿಶೇಷ.

ಏನು ಇಂದಿನ ವಿಶೇಷ? ಈ ದಿನ ನಮ್ಮ ಮಾಜಿ ಪ್ರಧಾನಿ ಮುತ್ಸದ್ದಿ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮನ್ನು ಅಗಲಿದ ದಿನ. ಆಗಸ್ಟ್ 16, 2018 ಅವರು ನಮ್ಮನ್ನು ಅಗಲಿದ್ದು. ವಿವೇಕಾನಂದರನ್ನು ರೂಪಿಸಿದವರು ರಾಮಕೃಷ್ಣ ಪರಮಹಂಸರು, ಗುರುಗಳು, ಭಾರತದ ಪ್ರಸಿದ್ಧ ಧಾರ್ಮಿಕ ನೇತಾರರು ಹೌದು. ಇವರು ನಮ್ಮನ್ನು ಅಗಲಿದ ದಿನ ಇಂದು ಕೋಲ್ಕತ್ತಾದಲ್ಲಿ 1886 ಆಗಸ್ಟ್ 16 ಇವರು ಅಸ್ತಂಗತರಾದರು.

ಇದೇ ದಿನ 1946 ಕೋಲ್ಕತ್ತಾ ಹತ್ಯಾಕಾಂಡ ನಡೆಯಿತು. ಡೈರೆಕ್ಟ್ ಆಕ್ಷನ್ ಡೇ ಅಂತ ಕರೆ ನೀಡಿತು ಒಂದು ಪಕ್ಷ. ಕಾರಣ, ಅನೇಕ ಘಟನೆಗಳಿಗೆ ಇಂದು ಅಂದರೆ ಈ ದಿನ 1946 ನಾಂದಿಯಾಯಿತು. ಕೋಲ್ಕತ್ತಾ ಇಂದಿಗೂ ಇದನ್ನು ನೆನಪಿಸಿಕೊಳ್ಳುತ್ತೆ. ಇವತ್ತು ಏನೆಲ್ಲ ಇದೆ ಅಂತ ನೋಡೋದಾದರೆ, ರೋಲರ್ ಕೋಸ್ಟರ್ ಡೇ ಅಂತ ಕೆಲವು ದೇಶಗಳು ಈ ದಿನವನ್ನು ಆಚರಿಸುತ್ತೆ. ಅಂದರೆ ನಾವು ಆಟ ಆಡುವಾಗ ಈ ಏಣಿ ಆಕಾರದ

ಉದ್ದ ಉದ್ದ ದೊಡ್ಡ ದೊಡ್ಡ ಈ ರೂಪಿಸಿರುವಂತಹ ಅದರಲ್ಲಿ ಕುಳಿತು ಮುಂದೆ ಸಾಕ್ತಿವಲ್ಲ, ಒಂದು ಆಟ, ರೋಚಕ ಆಟ ಅಂತ ಹೇಳ್ತೀವಿ. ಎಷ್ಟೊಂದು ಗೇಮ್ ಪಾರ್ಕ್ಗಳಲ್ಲಿ ನಾವು ಇದನ್ನು ನೋಡ್ತೀವಿ, ರೋಲರ್ ಕೋಸ್ಟರ್ ಅಂತ ಕರಿತೀವಲ್ಲ. ಇದನ್ನು ಆಟ ಆಡುವ ಅಥವಾ ಇದರ ಬಗ್ಗೆ ತಿಳಿದುಕೊಳ್ಳುವ ಈ ರೋಚಕ ಅನುಭವವನ್ನು ಪಡೆಯುವ ದಿನ ಇವತ್ತು ಅಂತ ಕೆಲವು ದೇಶಗಳು ಆಚರಿಸುತ್ತವೆ. ಹಾಗೆ ಯಾರಿಗಾದರೂ ಒಂದು ಜೋಕ್ ಹೇಳಿ, ನೀವು ಖುಷಿಪಡಿ, ಇನ್ನೊಬ್ಬರನ್ನು ಖುಷಿಪಡಿಸಿ ಅಂತ ಹೇಳೋಕ್ಕೆ ಒಂದು ದಿನವನ್ನು ಮೀಸಲಾಗಿಟ್ಟಿದೆ ಅಮೆರಿಕ ಮತ್ತು ಕೆಲವು ಸುತ್ತಮುತ್ತಲ ರಾಷ್ಟ್ರಗಳು. ಕೆಲವು ಸಲ ನೀರು ಹಿಂದಕ್ಕೆ ಹರಿಯುತ್ತೆ ನೋಡಿ, ಅಂದರೆ ಯಾವುದಾದರೂ ಏನಾದರೂ ವಸ್ತು ಅಡ್ಡ ಬಂದಾಗ ನೀರು ಮುಂದೆ ಹೋಗ್ತಾ ಇರುವ ನೀರು ಹಿಂದಕ್ಕೆ ಹರಿದಾಗ ಅಲ್ಲಿ ನೀರಿನ ಪೋಲು ಆಗತ್ತೆ. ಈ ಕಾರಣದಿಂದ ಮತ್ತೆ ಆಗಾಗ ನಮ್ಮ ಪ್ಲಂಬಿಂಗ್ ಪೈಪ್ಗಳು ಇವುಗಳನ್ನೆಲ್ಲ ಚೆಕ್ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾಗಿ ನೀರು ಹಿಂದಕ್ಕೇನಾದರೂ ಹರಿತಿದೆಯಾ ನಿಮ್ಮ ಮನೆಯಲ್ಲಿ, ಗಮನಿಸಿ ನೀರು ಉಳಿಸಿ ಅಂತ ಹೇಳೋದಕ್ಕೆ ಒಂದು ದಿನವನ್ನು ಮೀಸಲಾಗಿಟ್ಟಿದೆ ಕೆಲವು ರಾಷ್ಟ್ರಗಳು. ಈ ದಿನ ವಿಶೇಷಗಳನ್ನು ನಾವು ನೋಡುವಾಗ ಕೆಲವು ದೇಶಗಳು ಕೆಲವು ಕೆಲವು ಮುಖ್ಯ ವಿಚಾರಗಳನ್ನು ತಗೊಂಡು ತಮ್ಮ ದೇಶದ ಮತ್ತು ಸುತ್ತಮುತ್ತಲು ಆ ವಿಚಾರದಲ್ಲಿ ಅರಿವು ಮೂಡಿಸೋದಕ್ಕೆ ಆಚರಿಸುವಂತಹ ದಿನಗಳು, ಇನ್ನು ಕೆಲವು ಅಂತಾರಾಷ್ಟ್ರೀಯ ಅಂದರೆ ವಿಶ್ವದಾದ್ಯಂತ ಆಚರಿಸುವಂತಹ ಅರಿವಿನ ದಿನಗಳು. ಯಾವುದೇ ವಿಷಯಕ್ಕೆ ಅಧಿಕೃತತೆ ಬೇಕು ಅಂತ ಹೇಳ್ತೀವಲ್ಲ, ಈ ಅಧಿಕೃತತೆ ಅಧಿಕೃತ ಅಂದರೆ ಏನು, ಇದನ್ನು ಗುರುತಿಸಿಕೊಳ್ಳಿ ಅಂತ ಹೇಳುವ ದಿನ ಇಂದು ಕೆಲವು ದೇಶಗಳಲ್ಲಿ. ಸ್ವತಂತ್ರವಾಗಿ ಕೆಲಸ ಮಾಡುವವರ ದಿನ ಇಂಡಿಪೆಂಡೆಂಟ್ ವರ್ಕರ್ಸ್ ಡೇ. ಸುಮಾರು 6-7 ರಾಷ್ಟ್ರಗಳು ಈ ಇಂಡಿಪೆಂಡೆಂಟ್ ವರ್ಕರ್ಸ್ ಡೇನ ಈ ದಿನ ಆಚರಿಸುತ್ತವೆ. ಅಮೆರಿಕ ಕೂಡ ಸೇರಿದೆ. ಆಯಿತು, ಇಷ್ಟೆಲ್ಲ ದಿನ ವಿಶೇಷಗಳ ನಡುವೆ ಇವತ್ತು 9-10 ಅವಧಿಯಲ್ಲಿ ಇಂದಿನ ವಿಶೇಷ ಅಂತ ಹೇಳ್ತೀವಲ್ಲ, ಯಾವ ವಿಶೇಷವನ್ನು ಆರಿಸಿಕೊಂಡಿದ್ದೀರಿ, ಯಾವ ವಿಶೇಷದ ಬಗ್ಗೆ ನಾವು ಮಾತನಾಡೋಣ ಇಂದಿನ ವಿಶೇಷದಲ್ಲಿ. ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಬಾರಿ ಟೆಲಿಗ್ರಾಮ್ ಹರಿದ ದಿನ ಇಂದು. ಅಮೆರಿಕದ ಅಧ್ಯಕ್ಷರಾದ ಜೇಮ್ಸ್ ಬುಕನನ್ ಅವರಿಗೆ ಅಂದಿನ ಬ್ರಿಟನ್ ರಾಣಿ ವಿಕ್ಟೋರಿಯಾ ಅವರು 1858 ಟೆಲಿಗ್ರಾಫ್ ಸಂದೇಶವನ್ನು ಕಳಿಸಿದರು. ಖಂಡ ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಟೆಲಿಗ್ರಾಮ್ ಹರಿದ ದಿನ ಇಂದು. ಇದೇ ನೆಪದಲ್ಲಿ ಇವತ್ತು ಟೆಲಿಗ್ರಾಫ್ ಟೆಲಿಗ್ರಾಮ್ ಇದರ ರೋಚಕ ಕಥೆಗಳನ್ನು ಕೇಳೋಣ. ಕೇಳ್ತಾ ಇರಿ ನಮ್ಮೊಂದಿಗಿರಿ ಇಂದಿನ ವಿಶೇಷ.

ಎಟಿ ರವೀಶ್ ಅವರು ಸಂಗೀತ ನೀಡಿದ ಜಯಂತ್ ಕಾಯ್ಕಿಣಿ ಅವರ ರಚನೆ ಕೇಳಿದಿರಿ. ರುಕು ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಹಾಡಿದವರು ಸಂತೋಷ್ ವೆಂಕಿ. ಇಂದಿನ ವಿಶೇಷದಲ್ಲಿ ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಟೆಲಿಗ್ರಾಮ್ ಹರಿದ ದಿನದ ನೆಪದಲ್ಲಿ ಒಂದಷ್ಟು ಟೆಲಿಗ್ರಾಮ್ ಬಗ್ಗೆ ನಾವು ನೋಡೋಣ. ವಿಶ್ವದ ಅತ್ಯಂತ ಮೊದಲ ದೂರದ ತಂತಿ ಸಂದೇಶವನ್ನು ಟೆಲಿಗ್ರಾಫ್ ಮೂಲಕ ಕಳಿಸಿದ್ದು ಮೇ 24. ಇದು ಅಮೆರಿಕದ ವಾಷಿಂಗ್ಟನ್ ಡಿಸಿಯಿಂದ ಬಾಲ್ಟಿಮೋರ್ ನಗರಕ್ಕೆ ಹೋಗಿದ್ದು. ಆ ಸಂದೇಶ ಹೀಗಿತ್ತು: ವಾಟ್ ಹ್ಯಾಥ್ ಗಾಡ್ ರಾಟ್, ಅಂದರೆ ದೇವರು ಎಂತಹ ಪವಾಡವನ್ನು ಮಾಡಿದ್ದಾನೆ ಅಂತ. ಆದರೆ ಈ ಸಂದೇಶ ಭೂಮಿ ಮೇಲೆ, ಅಂದರೆ ಒಂದೇ ದೇಶದ ಒಳಗೆ ಕಳುಹಿಸಿದ ತಂತಿ ಸಂದೇಶ ಆಗಿತ್ತು. ಟೆಲಿಗ್ರಾಮ್ ಅಂದರೆ ಒಂದು ರೀತಿ ಗಾಬರಿ ಆಗುವ ಕಾಲ ಒಂದಿತ್ತು. ಸುದ್ದಿಗಳು, ವರದಿಗಳು ಪದದ ಲೆಕ್ಕದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನೆ ಆಗ್ತಾ ಇದ್ವು. ಇಲ್ಲಿ ಕುಳಿತು ಕೋಡ್ ಮೂಲಕ ಟೈಪ್ ಮಾಡಿದ್ದು ಇನ್ನೊಂದು ಕಡೆ ಕಾಣಿಸ್ಕೊಳ್ತಾ ಇತ್ತು. ಅದನ್ನು ಹರಿದು ಸಂಬಂಧಪಟ್ಟವರಿಗೆ ಟೆಲಿಗ್ರಾಮ್ ಅಥವಾ ಟೆಲಿಗ್ರಾಫ್ ಸಂದೇಶ ಅಂತ ನೀಡಲಾಗ್ತಾ ಇತ್ತು. ಇದು ಆಗ ಒಂದು ಅದ್ಭುತವೇ ಆಗಿತ್ತು. ಏಕೆಂದರೆ ಇಲ್ಲಿ ಕೂತು ನಾವು ಎಲ್ಲಿಗೋ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದು ನಿಜವಾಗಿ ಬಹಳ ದೊಡ್ಡ ಆವಿಷ್ಕಾರ ಅಂತಲೇ ಇದನ್ನು ಪರಿಗಣಿಸಲಾಗಿತ್ತು. ಸ್ಯಾಮ್ಯುಯಲ್ ಮೋರ್ಸ್ ಅವರು ಕಂಡುಹಿಡಿದ ಮೋರ್ಸ್ ಕೋಡ್ ಮೂಲಕ, ಅಂದರೆ ಮೋರ್ಸ್ ಕೋಡ್ ಅದೊಂದು ಭಾಷೆಯಾಗಿತ್ತು. ಈಗ ನಾವು ಕಂಪ್ಯೂಟರ್ನಲ್ಲಿ ಎಷ್ಟೊಂದು ಭಾಷೆಗಳನ್ನು ಹೇಳ್ತೀವಿ. ಈ ಭಾಷೆಯನ್ನು ಅರಿತಿದ್ರೆ ನಾವು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು ಅಂತ. ಆಗ ಮೋರ್ಸ್ ಕೋಡ್ ಬಂತು. ಮೋರ್ಸ್ ಕೋಡ್ ಮೂಲಕ ಟೆಲಿಗ್ರಾಮ್ಗಳನ್ನು ನೀಡೋದಕ್ಕೆ ಆಗ ಶುರು ಮಾಡಿದರು. ಆದರೆ ಈ ದಿನದ ಆಗಸ್ಟ್ 16ರ ವಿಶೇಷ ಏನಪ್ಪಾ ಅಂದರೆ 1858ರಲ್ಲಿ ಸಮುದ್ರದ ಆಳದಲ್ಲಿ ಈ ತಂತಿ ಸಂದೇಶ, ಅಂದರೆ ಟೆಲಿಗ್ರಾಫ್ ಮೂಲಕ ಎರಡು ಖಂಡಗಳು, ಅಲ್ಲಿಯವರೆಗೆ ಒಂದೇ ದೇಶದಲ್ಲಿ ರವಾನೆ ಆಗ್ತಾ ಇದ್ದ ಸಂದೇಶಗಳು ದೇಶದಿಂದ ದೇಶಕ್ಕೆ ಅಲ್ಲದೆ ಖಂಡದಿಂದ ಖಂಡಕ್ಕೆ ರವಾನೆಯಾದ ದಿನ ಆಗಸ್ಟ್ 16.

ಮ್ಯಾಥ್ಯೂಸ್ ಮನು ಅವರು ಬರೆದು ಸಂಗೀತ ನೀಡಿದ ವರ್ಧನಾ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಸಾಧನಾ ಸರ್ಗಮ್ ಹಾಗೂ ಸಂತೋಷ್ ವೆಂಕಿ. ಇಂದಿನ ವಿಶೇಷ ಕೇಳ್ತಾ ಇದ್ದೀರಿ, ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಟೆಲಿಗ್ರಾಮ್ ಹರಿದ ದಿನ ಇಂದು. ಅಮೆರಿಕದ ಅಧ್ಯಕ್ಷರಾದ ಜೇಮ್ಸ್ ಬುಕನಿನ್ ಅವರಿಗೆ ಬ್ರಿಟನ್ ರಾಣಿ ವಿಕ್ಟೋರಿಯಾ ಅವರು 1858 ಟೆಲಿಗ್ರಾಫ್ ಸಂದೇಶವನ್ನು ಕಳಿಸಿದ್ದು. ಸರಿ, ಈ ಘಟನೆ ಯಾಕೆ ಇಷ್ಟು ದೊಡ್ಡ ಇತಿಹಾಸ ಅಂತ ನೋಡೋದಾದರೆ ಸಮಯದ ಉಳಿತಾಯ ಆಯಿತು. ಈ ಟೆಲಿಗ್ರಾಫ್ ಲೈನ್ ಬರುವ ಮುನ್ನ ಬ್ರಿಟನ್ನಿಂದ ಅಮೆರಿಕಾಗೆ ಯಾವುದೇ ಸಂದೇಶ ಮುಟ್ಟಬೇಕಾದರೆ ಹಡಗಿನ ಮೂಲಕ ಕನಿಷ್ಠ 10-12 ದಿನ ಬೇಕಾಗ್ತಾ ಇತ್ತು. ಆದರೆ ಈ ತಂತಿ ಸಂಪರ್ಕ ಆದ ಕೂಡಲೇ ಕೆಲವೇ ಗಂಟೆಗಳಲ್ಲಿ ಸಂದೇಶ ತಲುಪಿತು. ಇದನ್ನು ಒಂದು ಅದ್ಭುತ ಅಂತಲೇ ಆಗ ಪರಿಗಣಿಸಲಾಯಿತು. ತಂತ್ರಜ್ಞಾನದ ಒಂದು ಪವಾಡ ಇದು. ಮಹಾಸಾಗರದ ಕೆಳಗೆ ತಂತಿಗಳನ್ನು ಹಾಕಿದ್ದು ಆ ಕಾಲಕ್ಕೆ ಇಡೀ ಜಗತ್ತೇ ಬೆರಗಾಗುವಂತಹ ಒಂದು ದೊಡ್ಡ ಪವಾಡ, ವಿಶಿಷ್ಟ ಘಟನೆ ಅಂತ ಇದನ್ನು ಬಣ್ಣಿಸಲಾಯಿತು.

ಆಪರೇಷನ್ ಅಲಮೇಲಮ್ಮ ಚಿತ್ರದ ಗೀತೆ ಕೇಳಿದ್ರಿ. ಅಲಗ ಅಲಗ ಎದೆಯ ಚಿಲಕವನ್ನ ತೆರೆಯಂತ, ಪ್ರಪಂಚದ ಚಿಲಕವನ್ನೇ ತೆಗೆಯುವ ಎಂತೆಂಥ ಆಪರೇಷನ್ಗಳು ನಡೆದಿವೆ ಅಲ್ಲ. ಪವನ್ ಕೆಬಿ ಅವರು ಬರೆದ ಗೀತೆ ಇದು. ಜುಡಾ ಸ್ಯಾಂಡಿ, ಅಭಿನಂದನ್ ಮಹಿಷಾಲೆ, ಶ್ರೇಯಾ ಸುಂದರಯ್ಯರ್ ಮತ್ತು ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದು. ಸಂಗೀತ ನೀಡಿದವರು ಜುಡಾ ಸ್ಯಾಂಡಿ. ಇಂದಿನ ವಿಶೇಷ ಕೇಳ್ತಾ ಇದ್ದೀರಿ. ಇವತ್ತಿನ ವಿಶೇಷದಲ್ಲಿ ಟೆಲಿಗ್ರಾಫ್ ಬಗ್ಗೆ, ತಂತಿ ಬಗ್ಗೆ, 1858 ನಡೆದ ಘಟನೆ ಬಗ್ಗೆ ನಾವು ಈ ದಿನ ನೆನಪಿಸ್ಕೊಳ್ತಾ ಇದ್ದೀವಿ. ಆದರೆ ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನು ನೀವು ಹೇಳಲಿಲ್ವಲ್ಲ ಅಂತ ಒಬ್ಬರು ಕೇಳಿದ್ದೀರಿ. ಹೇಳೇ ಬಿಡೋಣ. ಅದಕ್ಕೇನಂತೆ, ಚಿನ್ನ ಇವತ್ತು 15,513 ರೂಪಾಯಿ 24 ಕ್ಯಾರೆಟ್, 22 ಕ್ಯಾರೆಟ್ 14,220 ರೂಪಾಯಿ 1 ಗ್ರಾಂ, ಬೆಳ್ಳಿ 1 ಕೆಜಿ 2,50,000 ರೂಪಾಯಿ. ಇನ್ನು ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8. ಇವು ನಿನ್ನೆ ರಾತ್ರಿ ವಹಿವಾಟು ಅಂತ್ಯಗೊಂಡಾಗಿನ ದರಗಳು. ಇವತ್ತಿನ ಗಾದೆ ಮಾತು, ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ, ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ. ಕೆಲವು ಸಲ ನಾವು ಸಣ್ಣ ಸಣ್ಣ ಸಂಗತಿಗಳಿಗೆ ದೊಡ್ಡ ದೊಡ್ಡ ಮಾತುಗಳನ್ನು ಉಪಯೋಗಿಸ್ತೀವಲ್ಲ, ಅಥವಾ ಸಣ್ಣ ಸಂಗತಿಗೆ ಅತಿಯಾಗಿ ಪ್ರತಿಕ್ರಿಯಿಸ್ತೀವಿ. ಇದು ಬೇಡ ಅಂತ ಹೇಳುವ ಸೂಚ್ಯ ಮಾತು, ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಟೆಲಿಗ್ರಾಮ್ ಹರಿದ ದಿನ ಇಂದು.

ರ್ಯಾಂಬೋ 2 ಚಿತ್ರದ ಗೀತೆ ಕೇಳಿದಿರಿ, ರವೀಂದ್ರ ಸೊರ್ಗಾವಿ ಹಾಗೂ ಶಮಿತಾ ಮಲ್ಲಾಡ್ ಅವರ ಧ್ವನಿಗಳಲ್ಲಿ. ಶಿವು ಭೇರ್ಗಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಟೆಲಿಗ್ರಾಫ್ ಸಂದೇಶದ ಬಗ್ಗೆ ಮಾತಾಡ್ತಾ ಇದ್ವಿ. ನಿನ್ನೆ ಪ್ರಧಾನಿಗಳು ಮಾಡಿದ ಭಾಷಣ, 24ಕ್ಕೂ ಹೆಚ್ಚು ಭಾಷೆಗಳಲ್ಲಿ AI ಮೂಲಕ ಅನುವಾದ ಆಗಿ ಪ್ರಪಂಚದ ನಾನಾ ಮೂಲೆಗಳನ್ನು ತಲುಪಿತು. ಕೆಲವೇ ಗಂಟೆಗಳಲ್ಲಿ ಲೈವ್ ರಿಲೇಗಳನ್ನು ನೋಡುವ ಕಾಲ ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ನಾವು ಅನೇಕ ಕೆಲಸಗಳನ್ನು ಮಾಡುವ ದಿನಮಾನ ಇದು. ಆದರೆ 1858ರಲ್ಲಿ ರಾಣಿ ವಿಕ್ಟೋರಿಯಾ ಅವರು ಕಳುಹಿಸಿದ್ದು ಕೇವಲ 98 ಪದಗಳ ಒಂದು ಸಣ್ಣ ಸಂದೇಶ. ಆದರೆ ಈ ಸಂದೇಶ ಖಂಡವನ್ನು ದಾಟಿ ಬ್ರಿಟನ್ ತಲುಪೋದಕ್ಕೆ, ಅಂದರೆ ಬ್ರಿಟನ್ನಿಂದ ಹೊರಟು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಅಮೆರಿಕದ ಆಪರೇಟರ್ ಕೈ ಸೇರೋದಕ್ಕೆ ಎಷ್ಟು ನಿಮಿಷ ತಗೊಂಡಿರಬಹುದು? 98 ಪದಗಳ ಸಂದೇಶ 16 ಗಂಟೆ 30 ನಿಮಿಷಗಳನ್ನು ತಗೊಳ್ತು. ಆಗ ಅಮೆರಿಕದಲ್ಲಿ ಒಂದು ದೀಪಾವಳಿ ಆದಂತಹ ಒಂದು ದೊಡ್ಡ ಸಂಭ್ರಮ ನಡೀತು. ನ್ಯೂಯಾರ್ಕ್ ನಗರದಲ್ಲಿ ಜನ ಹುಚ್ಚೆದ್ದು ಸಂಭ್ರಮ ಪಟ್ಟರು. 100 ತೋಪುಗಳನ್ನು ಹಾರಿಸಲಾಯಿತು. ಚರ್ಚ್ಗಳಲ್ಲಿ ಗಂಟೆಗಳನ್ನು ಬಾರಿಸಲಾಯಿತು. ಸಂಭ್ರಮಾಚರಣೆಯ ಉತ್ಸಾಹದಲ್ಲಿ ಹಾರಿಸಿದ ಬಾಣ ಬಿರುಸುಗಳು, ಈ ಎಲ್ಲ ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಆ ಸಂಭ್ರಮ ನ್ಯೂಯಾರ್ಕ್ ಸಿಟಿ ಹಾಲ್ಗೆ ಒಂದು ಆಕಸ್ಮಿಕ ಸಂಭವಿಸಿ ಬೆಂಕಿ ಹತ್ತಿಕೊಂಡು ಅದು ಭಾಗಶಃ ಸುಟ್ಟು ಹೋಯಿತು. ಅಷ್ಟು ಸಂಭ್ರಮ ಪಟ್ಟಿದ್ರು ಜನ. 98 ಪದಗಳ ಒಂದು ಸಂದೇಶ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಸಮುದ್ರದ ಆಳದಿಂದ ತಲುಪಿದಾಗ.

ಒಪ್ಪಿಟ್ಟು ಚಿತ್ರದ ಗೀತೆ ಕೇಳಿದಿರಿ. ಗುರುಕಿರಣ್ ಅವರ ಧ್ವನಿಯಲ್ಲಿ ಉಪೇಂದ್ರ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಗುರುಕಿರಣ್. ಆಗ ಈ ಸಂದೇಶವನ್ನು ಕಳಿಸಿದ್ರಲ್ಲ ವಿಕ್ಟೋರಿಯಾ ರಾಣಿ, ಆಗ ಅಮೆರಿಕದ ಅಧ್ಯಕ್ಷರಿಗೆ ಅಂದರೆ ಜೇಮ್ಸ್ ಬುಕನನ್ ಅವರಿಗೆ ಈ ಸಂದೇಶ ತಲುಪಿದಾಗ ಮೊದಲು ಅವರು ಅದನ್ನು ನಂಬಲೇ ಇಲ್ಲ. ಇದೇನೋ ಸುಳ್ಳಿದೆ, ಇದೇನೋ ಸರಿಯಿಲ್ಲ ಅಂತ ಅವರು ಭಾವಿಸಿದರು. ಇದು ಸುಳ್ಳು ಸುದ್ದಿ ಅಂತ ಅವರು ಅಂದುಕೊಂಡ್ರು, ಹೋಕ್ಸ್ ಅಂತ ಕರೆದರು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಇದನ್ನು ದೃಢಪಡಿಸಿದ ಮೇಲಷ್ಟೇ ಅವರು ಅದಕ್ಕೆ ಉತ್ತರವನ್ನು ಬರೆದರು. ಇದನ್ನು ಐತಿಹಾಸಿಕ ಸಂದೇಶ ಅಂತ ಬಣ್ಣಿಸಲಾಗಿದೆ. ಕೇವಲ 3 ವಾರಗಳಲ್ಲಿ ಮತ್ತೆ ಇದು ಸಂಪೂರ್ಣ ಹಾಳಾಗಿ ತಂತಿ ವ್ಯವಸ್ಥೆಯ ಸಮುದ್ರದ ಆಳದಲ್ಲಿ ಏನು ತಂತ್ರಜ್ಞಾನ

ವನ್ನು ರೂಪಿಸಿದ್ರು. ಅದು ಹಾಳಾಗಿ ಉದ್ಯಮಿಯೊಬ್ಬರು ಏನು ಮಾಡಿದ್ರು, ಈ ಹಾಳಾಗಿದ್ದ ಎಲ್ಲ ಕೇಬಲ್ಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸ್ಮರಣಿಕೆಗಳು, ಕೀಚೈನ್ಗಳು, ಒಡವೆಗಳನ್ನು ಮಾಡಿ ಆ ಕಾಲದಲ್ಲಿ ಮಾರಾಟ ಮಾಡಿದರು. ಜನ ಆಗ ಅದನ್ನು ಮುಗಿಬಿದ್ದು ಕೊಂಡುಕೊಂಡ್ರು. ಯುರೋಪ್ನಲ್ಲಿ ಏನಾದರೂ ನಡೆದರೆ ಆ ಸುದ್ದಿ ಅಮೆರಿಕಾಗೆ ತಲುಪೋದಕ್ಕೆ ಕನಿಷ್ಠ 10 ರಿಂದ 12 ದಿನ ಬೇಕಾಗ್ತಾ ಇದ್ದ ಸಮಯದಲ್ಲಿ 16 ಗಂಟೆ ತುಂಬ ತುಂಬ ತುಂಬ ವೇಗ ಅಂತ ಅನಿಸಿದ್ದು ಈಗಿನ ದಿನಮಾನಗಳಿಗೆ ಹೋಲಿಸ್ಕೊಂಡ್ರೆ ಎಷ್ಟು ಆಶ್ಚರ್ಯ. ಹಾಗಿತ್ತ ಅಂತ ಅನ್ಸತ್ತಲ್ಲ.

0: ಇಲ್ಲವೇ ಇಲ್ಲ. ಅಭಿಮಾನಿ ನಾನು ಕರಿಯೋಟು ಚಿತ್ರದ ಗೀತೆ ಕೇಳಿದಿರಿ. ಕವಿರಾಜ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಕರಣ್ ಬಿ ಕೃಪಾ. 98 ಪದಗಳ ಸಂದೇಶ, 16 ಗಂಟೆ ಅದು ಸೇರಲು ತೆಗೆದುಕೊಂಡ ಸಮಯ. ಸಮುದ್ರದ ಆಳದಲ್ಲಿ ತಂತಿ ಹಾಕಿದ್ದು, ಜನ ಹುಚ್ಚೆದ್ದು ಕುಣಿದಿದ್ದು, ಸಂಭ್ರಮ ಪಟ್ಟಿದ್ದು, ಮಾನವ ಇತಿಹಾಸದ ಅತ್ಯಂತ ದೊಡ್ಡ ಪವಾಡ ಅಂತ ಇದನ್ನು ಪತ್ರಿಕೆಗಳು ಆಗ ಬಣ್ಣಿಸಿದ್ದು. ಮೋರ್ಸ್ ಕೋಡ್ ಹೇಗೆಲ್ಲ ಪ್ರಭಾವ ಬೀರ್ತು, ಖಂಡ ಖಂಡಗಳನ್ನು, ಪ್ರಪಂಚವನ್ನು ಬೆಸೀತು. ಒಂದು ಜೀವಜಾಲ, ಭಾವಜಾಲವನ್ನು ಸೃಷ್ಟಿ ಮಾಡಿ ಮರೆಯಾಯಿತು. ಮೊದಲನೇ ಅಂದಾಗ ಅದು ಯಾವಾಗಲೂ ವಿಶೇಷವೇ. ಅಂದಿನ ಮೊದಲು, ಇಂದಿನ ನೆನಪು, ಅಂದಿನ ವಿಸ್ಮಯ ಇವತ್ತು ಏನೂ ಅಲ್ಲ ಅಥವಾ ಸಹಜ. ಇಂದಿನ ವಿಶೇಷದಲ್ಲಿ ಖಂಡಗಳ ನಡುವೆ ಸಮುದ್ರದ ಆಳದಲ್ಲಿ ಮೊದಲ ಟೆಲಿಗ್ರಾಮ್ ಹರಿದ ದಿನದ ಮಹತ್ವವನ್ನು ಕೇಳಿದಿರಿ. ಹಾಗೆ ಒಂದಷ್ಟು ಸಂಗತಿಗಳನ್ನು ನೆನಪು ಮಾಡಿಕೊಂಡಿವೆ. ಇದು ಇಂದಿನ ವಿಶೇಷ. ಪ್ರಸ್ತುತಿ ಬಿಕೆ ಸುಮತಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುದ್ದಿ ಮುಖ್ಯಾಂಶಗಳ ನಂತರ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ದೂರದರ್ಶಿ, ಶ್ರೇಷ್ಠ ಮುತ್ಸದ್ದಿಯಾಗಿದ್ದು ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗೆ ಮುಡುಪಾಗಿಟ್ಟಿದ್ದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭ ಸಂದರ್ಭದಲ್ಲಿ ಭಾರತ ಇಸ್ರೇಲ್ ನಡುವಿನ ಸ್ನೇಹ ಸಂಬಂಧವನ್ನು ಸಾರುವ ಸಂಕೇತದಂತೆ ಜೆರುಸಲಂ ನಗರದ ಕಾರ್ಡ್ ಸೇತುವೆ ಎಂದು ಕರೆಯಲ್ಪಡುವಂತಹ ಪ್ರಸಿದ್ಧ ಫ್ರೆಂಡ್ಶಿಪ್ ಬ್ರಿಡ್ಜ್ ಭಾರತದ ತ್ರಿವರ್ಣ ಧ್ವಜದ ಕೇಸರಿ ಬಿಳಿ ಹಸಿರು ಬಣ್ಣಗಳ ದೀಪಾಲಂಕಾರದಿಂದ ಕಂಗೊಳಿಸಿದೆ. ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026ನ್ನು ಅಧಿಸೂಚಿಸಿದೆ. ಈ ಯೋಜನೆ ಇಂದಿನಿಂದ ಜಾರಿಗೆ ಬರಲಿದೆ. ಯೋಜನೆಯಡಿ ಘೋಷಣೆ ಸಲ್ಲಿಸಲು ಈ ವರ್ಷದ ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿದ್ದು, ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕಾಗಿ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ಹೇಳಿದ್ದಾರೆ. ಒಡಿಶಾದ ಬೈತರಣಿ ನದಿಯಲ್ಲಿ 4ನೇ ಪ್ರವಾಹದ ಅಲೆ ಸೃಷ್ಟಿಯಾಗಿದ್ದು ಉತ್ತರ ಒಡಿಶಾದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಜಾಜ್ಪುರ ಜಿಲ್ಲೆಯ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದರೆ ಭದ್ರಕ್ ಜಿಲ್ಲೆಯ ಹಲವಾರು ಗ್ರಾಮಗಳು ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಂಡು ದ್ವೀಪದಂತಾಗಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಮಳೆಯ ಕಾರಣ ವಿಳಂಬವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಇವತ್ತಿನ ಟೆಲಿಗ್ರಾಫ್ ಖಂಡ ಖಂಡಗಳ ನಡುವೆ ಸರಿದ ಹೋದ ಟೆಲಿಗ್ರಾಫ್ ಕಥೆಯನ್ನು ಕೇಳಿ ತುಂಬ ಖುಷಿಯಾಯಿತು. ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಮೇಘ ಧ್ರುವ ಭಟ್ನಿ, ಕೇಶವಾಪುರ ಹುಬ್ಬಳ್ಳಿಯಿಂದ. ಖಂಡದಿಂದ ಖಂಡಕ್ಕೆ ಹೋದ ಖಂಡಾಂತರ ಸಂದೇಶ ಚರ್ಚ್ ಸುಟ್ಟು ಹೋಗುವಷ್ಟು ಗಂಡಾಂತರ ಮಾಡ್ತಲ್ಲ ಅಂತ ತಮಾಷೆಗೆ ಹೇಳ್ತಾರೆ ನಮ್ಮ ಹರೀಶ್ ಮಲ್ಲೇಶ್ವರ ಅವರು. ಹೌದು, ಅವತ್ತಿನ ಗಂಡಾಂತರಗಳು ಖಂಡಾಂತರಗಳು ಇವತ್ತು ನಾವು ಹೇಗಿರೋದಕ್ಕೆ ಸಾಧ್ಯ ಆಗಿದೆ ಅಲ್ವಾ. ಹಾಗೆ ಮಂಜುಳಾ ಮುನಿಯಪ್ಪ ಅವರು ಎಷ್ಟೊಂದು ಮಾಹಿತಿಗಳನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಕೊಟ್ರಿ, ಧನ್ಯವಾದ ಅಂತಾರೆ. ಆದೂರು ಪ್ರಕಾಶ್ ಅವರು ಆನೇಕಲ್ಲಿನಿಂದ ಸಂದೇಶ ಕಳಿಸಿದ್ದೀರಿ. ಚುಟು ಚುಟು ಹಾಡು ಅನುಮಾನವೇ ಇಲ್ಲ, ಈ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಯಿತು, ಇಷ್ಟ ಆಯಿತು. ಅಪರೂಪದ ಗೀತೆಗಳು, ಎಷ್ಟೊಂದು ಸಲ ನಾವು ಗೀತೆಗಳನ್ನು ಕೇಳಿರಲ್ಲ ಅಂತಾರೆ ರಾಜು ಅವರು. ಸಂಪತ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಗಣಪತಿಯವರು ಬೆಂಗಳೂರಿನಿಂದ ಟೆಲಿಗ್ರಾಫ್ ಬಗ್ಗೆ ಸೂಪರ್ ಮಾಹಿತಿಗಳು ಇದ್ವು ಅಂತಾರೆ ಶೈಲಿನಿ ಅವರು. ಸುಮಾರು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸಾಧ್ಯ ಆದರೆ ನೋಡೋಣ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಕೇಳ್ತಾ ಇದ್ರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಸೋದರ ಸೋದರಿಯರ ಬಾಂಧವ್ಯವನ್ನ ಸಾರುವ ದಿನ ಇಂದು. ನಾಗದೇವತೆಯನ್ನ ಆರಾಧಿಸುವ ದಿನ. ಮನೆ ಮಕ್ಕಳನ್ನ ಆರೋಗ್ಯವಾಗಿ ಇಡೋದು, ನಮ್ಮ ಅಂಗಾಂಗಗಳ ರಕ್ಷಣೆ ಮಾಡೋದು ನಾಗಪ್ಪ ಅಂತ ಅನೇಕರ ನಂಬಿಕೆ.

ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಸತ್ಯಂ. ಈಗ ತನಿ ಅರಿಯೋದು ಇರಲಿ, ಭೇಟಿಯಾಗೋದೇ ಕಷ್ಟ. ಅಣ್ಣ ಅಮೆರಿಕದಲ್ಲಿ, ತಂಗಿ ಭಾರತದಲ್ಲಿ, ಅಥವಾ ತಂಗಿ ಅಮೆರಿಕದಲ್ಲಿ, ಅಣ್ಣ ಭಾರತದಲ್ಲಿ, ಹೀಗಿರೋವಾಗ ತನಿ ಎರಿಯೋದಾದರೂ ಹೇಗೆ?

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 10:23. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಆಶಾ ಚಿತ್ರದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜೆಕೆ ವೆಂಕಟೇಶ್. ಚೌತಿ ಪಂಚಮಿ, ನಾಗರ ಚೌತಿ, ನಾಗರ ಪಂಚಮಿ, ಈ

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಶ್ರಾವಣ ಬಂತು ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ರಾಗ ಸಂಯೋಜನೆ ಎಂ ರಂಗರಾವ್ ಅವರದು.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಪಂಚಮಿ, ಚೌತಿ, ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಕೆಲವು ಸಲ ದಿನ ವ್ಯತ್ಯಾಸಕ್ಕೆ ದಿನವ್ಯಾಸ ವ್ಯತ್ಯಾಸಗಳ ಜೊತೆ ಅಲ್ಲಿ ಇಲ್ಲಿ ಬದಲಾಗಬಹುದು. ಆದರೆ ಆಚರಣೆಗಳು ಒಂದೇ, ಭಾವನೆಗಳು ಒಂದೇ. ಮಾತು ಹಾಡಾಗಿ, ಹಾಡು ಇಂಪಾಗಿ, ಶ್ರಾವಣ ಸಂಭ್ರಮವಾಗಿ

ಎಸ್ ಜಾನಕಿಯವರ ಧ್ವನಿಯಲ್ಲಿ ರಾಜ ಕೆಂಪು ರೋಜಾ ಚಿತ್ರದ ಗೀತೆ ಕೇಳಿದಿರಿ. ಎಮ್ ಎನ್ ವ್ಯಾಸರಾವ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು

ಹೃದಯ ಹಾಡಿತು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ನಾದವೇದ ಹಬ್ಬ ಮಾಸ ಪ್ರೀತಿ ಬದುಕು ಕಾಯೋದು ಕರೆಯೋದು ಬಾಂಧವ್ಯಗಳ ಮೂಲ ಏನು ಯೋಚಿಸ್ತಾ ಸಾಗೋಣ. ಹಾಡು ಕೇಳ್ತಾ ಇರಿ, ತಂಪಾದ ಗಾಳಿ ಇಂಪಾದ ರಾಗ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ಹೇಳಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾ ಮೊಹಮ್ಮದ್ ಮೊಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿಯವರು ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸ ಕೈಗೊಳ್ಳಲಿದ್ದು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿಯಂದು ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರ ಸೇವೆಗಾಗಿ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಮುಡುಪಾಗಿಟ್ಟಂತಹ ಅಪ್ರತಿಮ ದೇಶಭಕ್ತ ರಾಜಕಾರಣಿಯಾಗಿದ್ದರು ಎಂದು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವಂತಹ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ಇಂದಿನಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕಾಗಿ ತೆರೆದಿಡಲಾಗಿರುತ್ತದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30-7:30 ಸಾರ್ವಜನಿಕರಿಗೆ ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧನೆಗೆ ಒಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ಸಂತ ರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಅಂಗವಾಗಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಆಧುನಿಕ ಭಾರತದ ಶ್ರೇಷ್ಠ ಚಿಂತಕ ಮತ್ತು ಮಹಾಕಾಳಿಯ ಭಕ್ತರಾಗಿದ್ದ ರಾಮಕೃಷ್ಣ ಪರಮಹಂಸರ ಭಾರತೀಯ ಸನಾತನ ಪರಂಪರೆಯ ಆಧ್ಯಾತ್ಮಿಕ ಚೈತನ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿದರು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ವೈಪರೀತ್ಯ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಅಡಿಯಲ್ಲಿ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಮತ್ತು 12ನೇ ಪರಿಸರ ಸಚಿವರ ಸಭೆಯು ನಾಳೆ ಮತ್ತು ನಾಡಿದ್ದು ನವದೆಹಲಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:04. ಈ ಸಮಯ ಹೊಸ ಹಾಡು ಕಾರ್ಯಕ್ರಮದ ಸಮಯ. ಹೊಸ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಹೊಸ ಚಿತ್ರದ ಗೀತೆಗಳನ್ನು, ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂಥ ಚಿತ್ರದ ಗೀತೆಗಳನ್ನು ಕೇಳ್ತೀವಿ ಸ್ನೇಹಿತರೆ. ಇನ್ನೇನು ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆಯೇ ನೀವೆಲ್ಲರೂ ಹೇಗಿದ್ರೆ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದೀನಿ ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಕಾರ್ಯಕ್ರಮದ ಮೊದಲನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪೆದ್ದಿ ಚಿತ್ರದ ಗೀತೆ. ಇದು ಸಂಜಿತ್ ಹೆಗಡೆ ಅವರ ಗಾಯನದಲ್ಲಿ, ವರದರಾಜ್ ಚಿಕ್ಕಬಳ್ಳಾಪುರ ಇವರ ರಚನೆ, ಎ ಆರ್ ರೆಹಮಾನ್ ಅವರ

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ, ಪ್ರೀತಿಯ ಸಂದೇಶಗಳು. ಆ ಎಲ್ಲ ವೆಲ್ಕಮ್ ಪ್ರೀತಿಯ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ.
1: ಶುರು
0: ಬಲರಾಮನ ದಿನಗಳು ಚಿತ್ರದ ಗೀತೆ ಇದು. ಸಂಜಿತ್ ಹೆಗಡೆ ಮತ್ತು ಪುಣ್ಯ ಶೆಲ್ವಾ ಅವರ ಗಾಯನ, ಜಯಂತ್ ಕಾಯ್ಕಿಣಿಯವರ ರಚನೆ, ಸಂತೋಷ್ ನಾರಾಯಣನವರ ಸಂಗೀತ.

ರಾಜಸಾಬ್ ಚಿತ್ರದ ಗೀತೆ ಇದು. ಅಸುರ ಸಾಹಿತಿ ಅಡಪ ಅವರ ಗಾಯನ, ಅದ್ವಿತೀಯ ಉಜ್ಜಾಲ ಅಸುರ ಅವರ ರಚನೆ, ಎಸ್ ತಮನ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 11:30 ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಕುರಿತಾಗಿ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿನಿ ಸಾಧಕರನ್ನ, ಇತರೆ ರಂಗಗಳ ಸಾಧಕರನ್ನ ಕರೆದು ತಂದು ಅವರ ಕುರಿತು ಮಾತನಾಡ್ತಾ ಸಾಗೋದೇ ಕಲಾಭಾರತಿ ಕಾರ್ಯಕ್ರಮ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಯಾರ ಬಗ್ಗೆ ಮಾತನಾಡ್ಬೋದು ಅಂತ ಗೆಸ್ ಮಾಡ್ತಾ ಇರಿ, ಇಷ್ಟರ ತಿಳಿಸ್ತೀನಿ. ಹಾಗೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9484830910029. ಯಾರಿರ್ಬೋದು, ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಅಂದರೆ ಒಂದು ಕ್ಲೂವನ್ನು ಕೊಡ್ತೀನಿ ಸ್ನೇಹಿತರೆ. ಇವರು ಒಬ್ಬರು ಸಾಹಿತಿ, ಚಿತ್ರಕಥೆಯನ್ನು ಬರೀತಾರೆ, ಹಾಗೆ ಕನ್ನಡದ ಶ್ರೇಷ್ಠ ನಿರ್ದೇಶಕರಲ್ಲಿ ಇವರು ಒಬ್ಬರು ಅಂದರೆ ತಪ್ಪಾಗಲಾರ್ದು. ಯಾರಿರ್ಬೋದು ಗೆಸ್ ಮಾಡ್ತೀರಿ. ಇನ್ನು ಇವರ ಸಿನಿಮಾದ ವಿಶೇಷತೆ ಏನಪ್ಪ ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ವಿಶೇಷ ಇರುತ್ತೆ ಸ್ನೇಹಿತರೆ. ಕ್ಲೈಮ್ಯಾಕ್ಸ್ ಏನು ಅಂದ್ಕೊತೀವಿ, ಯಾವ ರೀತಿ ಆಗ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಒಂದು ಫೈಟ್ ಇರುತ್ತೆ, ದೊಡ್ಡ ಫೈಟ್ ಆಗುತ್ತೆ, ವಿಲನ್ನ ಹೊಡೆದು ಅದನ್ನು ಕಾನೂನಿಗೆ ಒಪ್ಪಿಸ್ಲಾಗುತ್ತೆ, ಇವೆಲ್ಲ ಅಂದ್ಕೊತಾ ಇರ್ತೀವಿ. ಆದರೆ ಇವರ ಸಿನಿಮಾಗಳಲ್ಲಿ ಆ ಥರ ಕ್ಲೈಮ್ಯಾಕ್ಸ್ ಇರೋದಿಲ್ಲ. ವ್ಯಕ್ತಿಯೇ ತನ್ನನ್ನು ಮಾನಸಿಕವಾಗಿ ತನ್ನ ತಪ್ಪನ್ನು ಅರಿವು ಮಾಡಿಕೊಳ್ಳಿ, ಗಿಲ್ಟಿ ಶುಡ್ ಬಿ ಪನಿಸ್ಡ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇವರ ಕ್ಲೈಮ್ಯಾಕ್ಸ್ಗಳಿರುತ್ತೆ. ಹಾಗೆ ಏನು ಅಂದ್ಕೊಂಡಿರ್ತೀವಿ ಕ್ಲೈಮ್ಯಾಕ್ಸನ್ನು ಆ ರೀತಿ ತೊಗೊಂಡು ಹೋಗ್ದೇ ಬೇರೆ ರೀತಿಯಲ್ಲೇ ಕ್ಲೈಮ್ಯಾಕ್ಸನ್ನು ಕೊಡ್ತಾರೆ. ಹಾಗೆಯೇ ಹ್ಯೂಮನ್ ವ್ಯಾಲ್ಯೂಸ್ಗೆ, ಬಾಂಧವ್ಯಗಳಿಗೆ, ಅಪ್ಪ ಮಗನ, ಅಣ್ಣ ತಮ್ಮನ, ಹಾಗೆ ಒಂದು ಕುಟುಂಬದ ಮೌಲ್ಯಗಳಿಗೆ ಅತಿ ಹೆಚ್ಚು ಬೆಲೆಯನ್ನು ಕೊಡುವಂಥವರು, ಅದರಲ್ಲೂ ತಂದೆ ಮಕ್ಕಳ ಸಂಬಂಧಕ್ಕೆ ಅತಿ ಹೆಚ್ಚು ಬೆಲೆಯನ್ನು ಕೊಡುವಂತಹ ಒಬ್ಬರು ನಿರ್ದೇಶಕರು ಯಾರು ಅಂತ ಗೆಸ್ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡಿ ಯಾರು ಆ ವ್ಯಕ್ತಿ ಅಂತ ಹೇಳ್ತಾ ಸಾಕ್ತೀನಿ.

ಇದಾಗಿತ್ತು ಇಂದಿನ ಹೊಸ ಹಾಡು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೆ ಅಂತ ಕೇಳಿದೆ. ಅವರ ನಿರ್ದೇಶನದ ಒಂದು ಗೀತೆಯನ್ನು ಕೇಳಿಸ್ದೆ. ಈ ಗೀತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಹ್ಯೂಮನ್ ಎಮೋಷನ್ಸ್, ಎಸ್ಪೆಷಲಿ ಲವ್, ಫಾದರ್ ಸೆಂಟಿಮೆಂಟ್ ಹೇಗೆ ತೋರಿಸಿದ್ದಾರೆ ಅನ್ನೋದನ್ನು ನೀವು ಗೊತ್ತು ಮಾಡ್ಕೊತೀರಾ. ಇನ್ನು ಯಾರೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನೋಡೋಣ. ರತ್ನ ಅವರು ಬೆಂಗಳೂರಿನಿಂದ, ಎಸ್ ಎರಡಕ್ಕೂ ಉತ್ತರ ಆಯಿತು. ನೀವು ಈಗ ಏನಂತ ರಿಯಾಕ್ಷನ್ ಕೊಟ್ಟಿದ್ರೆ ಎರಡು ಉತ್ತರದಲ್ಲೂ ಇಂದಿನ ಕಾರ್ಯಕ್ರಮದ ಉತ್ತರ ಬಂತು. ಹಾಗೆ ಉದಯ ಕರ್ಕೇರ ಉಡುಪಿಯಿಂದ ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ಉದಯ ಅವರೇ. ಹಾಗೆ ಯಾರಿದು ನೇತ್ರ ಅವರು ಕೆಂಗೇರಿಯಿಂದ, ಸರಿ ಇದೆ. ಯಾರಿದು ಕಲಾಭಾರ ಯಾರು ಮಮತಾ ಮೇಘಧ್ರುವ ಕೇಶವಪುರ ಹುಬ್ಳಿಯಿಂದ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರೇ ಧಾರವಾಡದಿಂದ, ನಿಮಗೂ ಸಹ. ಯಾರಿದು ನಂಬರ್ ಎಂಡಿಂಗ್ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಕೆಲವು ಕ್ಷಣದಲ್ಲಿ ನಿಮಗೂ ಸಹ ಗೊತ್ತಾಗುತ್ತೆ. ಗುರುನಾನಕ್ ನೀಲಾಂಬರಿ ಯಶಸ್ವಿನಿ ಶರಣಮ್ಮ ಶರಣಪ್ಪ ಅವರ ಸಂದೇಶ ರಾಯಚೂರಿನಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಸರಿ ಇದೆ. ಜಿ ಎಸ್ ಚಂದನ ಚಿತ್ರದುರ್ಗ, ಸರಿ ಇದೆ. ಯಾರಿದು ಜಯಕುಮಾರ್ ಅವರು ದಾಸನಹಳ್ಳಿಯಿಂದ, ಇನ್ನು ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಅಂದರೆ, ಗೀತರಚನೆಕಾರ, ಸಂಭಾಷಣೆಕಾರ, ಚಿತ್ರಕಥೆಗಾರ ಹಾಗೂ ನಿರ್ದೇಶಕರಾದಂತಹ ಸಂತೋಷ್ ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ. ಸ್ಟಾರ್ ನಿರ್ದೇಶಕರು ಇವರು, ಹ್ಯಾಟ್ರಿಕ್ ಪಡ್ಕೊಂಡಂಥ ನಿರ್ದೇಶಕರು ಇವರು. ತಮ್ಮ ಚೊಚ್ಚಲ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ರಾಜ್ಕುಮಾರ, ಯುವರತ್ನ, ಈ ಚಿತ್ರಗಳಿಗೆ ಇವರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಟನ್ನು ನೀಡಿ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಸಹ ಕರೆಸ್ಕೊಂಡ್ರು. ಹೇಗೆ ಹ್ಯಾಟ್ರಿಕ್ ಹೀರೋ ಅದೇ ರೀತಿ ಇವರು ಸಹ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಸಹ ಕರೆಸ್ಕೊಂಡ್ರು. ಹಾಗೆ ಇವರು ಮೂಲತಃ ನಮ್ಮ ಉಡುಪಿಯವರು, ಉಡುಪಿಯ ಕೋಟ ಇವರ ಹುಟ್ಟೂರು. ಆದರೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಓದಿದ್ದು ಸಹ ಬೆಂಗಳೂರು. ಕಾರ್ಪೊರೇಟಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ನಂತರ ಕಾರ್ಪೊರೇಟ್ ಕೆಲಸವನ್ನು ಬಿಟ್ಟು ಇವರು ಯಶ್ ಅವ್ರ ಜೊತೆ ತಮ್ಮ ಒಂದು ಅವರ ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಇವರು ರಾಖಿ ಸಿನಿಮಾದ ಒಂದು ಗೀತೆಯನ್ನು ಆರಿಸೋದ್ರ ಮೂಲಕ ಅವರ ಸಿನಿಯಾನವನ್ನು ಆರಂಭ ಮಾಡ್ತಾರೆ. ಹಾಗೆ ಚಿಂಗಾರಿ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆಯನ್ನು ಹಾಗೆ ನಿರ್ದೇಶನದ ವಿಭಾಗದಲ್ಲೂ ಕೆಲಸವನ್ನು ಮಾಡೋದ್ರ ಮೂಲಕ ಸಿನಿ ರಂಗದಲ್ಲಿ ತಮ್ಮ ಯಾನವನ್ನು ಆರಂಭಿಸ್ತಾರೆ. ಹಗ್ರಜ ಹಾಗೂ ಗಜಕೇಸರಿಗಳಿಗೆ ಸಂಭಾಷಣೆ ಹಾಗೂ ಬರಹಗಾರರ ಕೆಲಸ ಮಾಡ್ತಾರೆ. ಗಜಕೇಸರಿಯ ಸಿನಿಮಾದ ಬರಹ ಯಶ್ ಅವರ ಜೊತೆ ಅವರ ಒಡನಾಟವನ್ನು ಕೊಡ್ತು. ಒಡನಾಟದ ನಂತರ ಅವರು, ನಿಮಗೆ ಗೊತ್ತಿದೆ ಅಲ್ವಾ, ಬ್ಲಾಕ್ ಬಸ್ಟರ್ ಮೂವಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಿರ್ದೇಶಕರೊಬ್ಬರು ಪಾದಾರ್ಪಣೆಯನ್ನು ಮಾಡ್ಕೊತಾರೆ. ಅವರೇ ಸಂತೋಷ್ ಆನಂದರಾಮ್ ಅವರು. ಅವರ ನಿರ್ದೇಶನದ ಗೀತೆಗಳನ್ನು ಹಾಗೆ ಅವರ ಕುರಿತು ಮಾತುಗಳನ್ನು ಹಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಸ್ನೇಹಿತರೆ, ಮುಂದಿನ ಗೀತೆ ಕೇಳಿ, ನಂತರ ಅವರ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅನೇಕ ಸ್ನೇಹಿತರು ಗೊತ್ತಾಗಲಿಲ್ಲ, ತಪ್ಪು ಹೇಳಿದೆ ಅಂತ ಫೀಲ್ ಆಗ್ತಿದ್ದಾರೆ. ನೋ ರಾಂಗ್, ಅದರಲ್ಲೇನಿದೆ, ಪ್ರಯತ್ನವನ್ನು ಮಾಡೋದಷ್ಟೇ. ಸೊ

ಆರಾಮಾಗಿರಿ, ಜಸ್ಟ್ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ, ಓಕೆನಾ? ನೋ ಪ್ರಾಬ್ಲಮ್. ಇಂದಿನ ಕಾರ್ಯಕ್ರಮದಲ್ಲಿ ಸಂತೋಷ್ ಆನಂದರಾಮ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಸಂತೋಷ್ ಆನಂದರಾಮ್ ಅವರು ಮನೆ ಮನೆಯ ಮಾತಾಗಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಾಜಕುಮಾರ ಚಿತ್ರವನ್ನು ನಿರ್ದೇಶನ ಮಾಡಿದಾಗ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಹೆಸರು ಬೇಕಾ ಈ ಟೈಟ್ಲು, ರಾಜ್ಕುಮಾರ ಅನ್ನೋದು ತುಂಬ ಬರ್ಡನ್ ಆಗುತ್ತೆ, ಆ ಸ್ಟ್ಯಾಂಡರ್ಡ್ಗೆ ರೀಚ್ ಆಗ್ತೀವೋ ಇಲ್ವೋ ಅನ್ನೋ ಭಯ ಇದೆ ಅಂತ ಅಂದಾಗ ಇವರಿಗೆ ನಂಬಿಕೆ ಇತ್ತು ಕಥೆಯ ಮೇಲೆ. ಇಲ್ಲ ಸರ್, ನೀವು ಮಾಡಿ, ಸಿನಿಮಾ ರೀಚ್ ಆಗುತ್ತೆ, ಆ ಟೈಟ್ಲ್ ನಿಮಗಷ್ಟೇ ಸೂಟ್ ಆಗುತ್ತೆ, ಈ ಟೈಟ್ಲನ್ನ ನೀವಷ್ಟೇ ಇಟ್ಕೊಂಡು ಮಾಡಿದ್ರೆ ಜನ ರೀಚ್ ಮಾಡ್ಕೊತಾರೆ, ತೆಗೆದುಕೊಳ್ತಾರೆ ಅದನ್ನು ಅಂತ ಹೇಳ್ತಾರೆ. ಈ ರಾಜ್ಕುಮಾರ ಸಿನಿಮಾದ ಬಗ್ಗೆ ಮಾತನಾಡುವಾಗ ಪ್ರತಿ ಸಲ ನನಗೆ ಒಂದು ಇನ್ಸಿಡೆಂಟನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಅದೇ ಈಗಾಗಲೇ ತಿಳಿಸಿದ್ದೀನಿ, ಅನೇಕ ನಮ್ಮ ಕೇಳುಗರಿಗೆ ಗೊತ್ತಿರುತ್ತೆ. ತಮ್ಮ ತಾಯಿಯನ್ನು ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ಕರ್ಕೊಂಡೋಗಿರ್ತಾರೆ ಒಂದು ಊರಿನಲ್ಲಿ. ವೃದ್ಧಾಶ್ರಮಕ್ಕೆ ಅವ್ರು ಹೇಳ್ತಾರೆ, ಸರ್ ಇವಾಗ ಸ್ವಲ್ಪ ಅಡ್ಮಿನ್ ಯಾರಿಲ್ಲ, ನೀವು ಸಂಜೆ ಬಂದು ಸೇರಿಸ್ಬಿಟ್ಟು ಹೋಗಿ ಅಂತ ಹೇಳಿದಾಗ, ಮಧ್ಯಾಹ್ನದಿಂದ ಸಂಜೆವರೆಗೂ ಸಮಯ ಇರುತ್ತೆ, ಏನು ಮಾಡೋದು ಅಂತ ಇದ್ದಾಗ ಮಂಡ್ಯದಲ್ಲಿ ಒಂದು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾರೆ ತಮ್ಮ ತಾಯಿಯನ್ನು ಕರ್ಕೊಂಡು. ಹೇಗೂ ಅಮ್ಮ ಇದ್ದಾರೆ, ಅಮ್ಮನಿಗೆ ಇವತ್ತು ಮೂವಿ ತೋರಿಸ್ಬಿಟ್ಟು ಅಪ್ಪು ಸಿನಿಮಾ ಅಲ್ವಾ ನೋಡ್ತಾರೆ ಖುಷಿಯಾಗಿ ಅಂದ್ಬಿಟ್ಟು ಮೂವಿ ಕರ್ಕೊಂಡು ಹೋಗ್ತಾರೆ. ಆ ಮೂವಿಯನ್ನು ನೋಡಿ ಬಂದ ನಂತರ ವೃದ್ಧಾಶ್ರಮಕ್ಕೆ ಹೋಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ಸರ್ ನಾವು ನಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಿಲ್ಲ, ಮನೆಗೆ ಕರ್ಕೊಂಡೋಗಿ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಅವ್ರನ್ನ ನೋಡ್ಕೊತೀವಿ ಅಂತ ಹೇಳ್ತಾರೆ. ಒಂದು ಸಿನಿಮಾ ಇಂತಹ ಪರಿಣಾಮಗಳನ್ನೇ ಸಮಾಜದ ಮೇಲೆ ಬೀರ್ಬೇಕು ಸ್ನೇಹಿತರೆ. ಅಂತಹ ಪರಿಣಾಮವನ್ನು ನಮ್ಮ ಸಂತೋಷ್ ಆನಂದರಾಮ್ ಅವರು ಅವರ ಕತೆ ಚಿತ್ರಕಥೆಗಳ ಮೂಲಕ ಬೀರ್ತಾನೆ ಬಂದರು. ಅಂದರೆ ಅಂತಹ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಅಲ್ವಾ? ಖಂಡಿತ. ಸಮಾಜಕ್ಕೆ ಸಿನಿಮಾಗಳು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು, ಇಲ್ಲ ಅವರು ಸದಾಕಾಲ ನೆನಪಲ್ಲಿಟ್ಕೊಳ್ಳುವಂಥ ಮೌಲ್ಯವನ್ನು ಕೊಡಬೇಕು. ಇವೆರಡೂ ಕೊಟ್ಟಂಥ ಸಿನಿಮಾಗಳು ಯಾವತ್ತಿಗೆ ಗೆಲ್ತವೆ? ಸಂತೋಷ್ ಆನಂದರಾಮ್ ಅವರ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟು ಇರುತ್ತೆ, ಹಾಗೆ ಮೌಲ್ಯಗಳು ಸಹ ಇರುತ್ತೆ. ಇಂತಹ ಮೌಲ್ಯಗಳನ್ನು ಹೊತ್ತು ಬಂದಂಥ ಚಿತ್ರ ರಾಜಕುಮಾರ 2017 ಬಿಡುಗಡೆ ಆಯಿತು. ಮಾರ್ಚ್ನಲ್ಲಿ ಅನೇಕ ಕೇಳುಗರು ಇದನ್ನು ತಮ್ಮ ಮನೆಯ ಸಿನಿಮಾ ಅನ್ನೋ ಥರ ನೋಡಿದ್ರು, ಒಪ್ಪಿಕೊಂಡ್ರು. ಸಿನಿಮಾ ಎಂಥ ಯಶಸ್ಸನ್ನು ಕಾಣುತ್ತೋ ಅಂತ ಅಂದರೆ ಇವರು ಕನ್ನಡದ ಸ್ಟಾರ್ ನಿರ್ದೇಶಕರ ಪಟ್ಟಕ್ಕೆ ಹೇರ್ಬಿಟ್ರು. ನಂತರ ಇವರ ಬಾಂಡಿಂಗ್ ಅಲ್ಲೇ ನಿಲ್ಲಿಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮತ್ತೊಂದು ಸಿನಿಮಾವನ್ನು ಸಹ ಇವರು ಕೈಗೆತ್ಕೊಳ್ತಾರೆ, ಅದು ಯುವರತ್ನ. ಹೆಸರಿಗೆ ತಕ್ಕಂತೆ ಸಿನಿಮಾ, ಅನೇಕ ಫ್ಯಾಮಿಲಿ ಆಡಿಯನ್ಸನ್ನು ಅಪ್ಪು ಫ್ಯಾನ್ಸ್ಗೆ, ಹಾಗೆ ಕನ್ನಡ ಚಿತ್ರರಂಗದ ಕನ್ನಡ ಪ್ರೇಮಿಗಳೆಲ್ಲರಿಗೂ ಸಹ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಅವರೆಲ್ಲರೂ ಸಹ ಸಿನಿಮಾವನ್ನು ಒಪ್ಪಿ ಅಪ್ಪಿ ಸ್ವೀಕರಿಸ್ತಾರೆ. ಇದೇ ಸಿನಿಮಾ ತೆಲುಗುನಲ್ಲೂ ಸಹ ಬರುತ್ತೆ, ಈ ಮೂಲಕ ತೆಲುಗುಗೂ ಸಹ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಇವರ ಕುರಿತಾಗಿ ಸ್ನೇಹಿತರೆ.

ಸಂತೋಷ್ ಆನಂದರಾಮ್ ಅವರ ಕುರಿತಾಗಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀವಿ ಸ್ನೇಹಿತರೆ. ಹಾಗೆ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಯಾವಾಗ ಕೊಟ್ಟರು ಅದೇ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿಗಳು ಸಹ ಅವರನ್ನು ಉಡ್ಕೊಂಡು ಬಂತು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡ್ಕೊತಾರೆ, ಫಿಲ್ಮ್ ಫೇರ್ ಅವಾರ್ಡನ್ನು ಪಡ್ಕೊತಾರೆ. ನಂತರ ರಾಜಕುಮಾರ ನೋಡಿ ಅನೇಕ ಪ್ರಶಸ್ತಿಗಳನ್ನು ಅವರ ಮಡಿಲಿಗೆ ಅವರ ಮುಡಿಗೆ ಏರಿಸುತ್ತೆ. ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡನ್ನು ಪಡ್ಕೊತಾರೆ. ಅದೇ ರೀತಿ ಒಂದು ಖಾಸಗಿ ವಾಹಿನಿಯಲ್ಲಿ ಕೊಡುವಂತಹ ಹೆಮ್ಮೆಯ ಕನ್ನಡಿಗ ಅವಾರ್ಡ್ ಪ್ರಶಸ್ತಿಯನ್ನು ಸಹ ಪಡ್ಕೊತಾರೆ. ಬೆಸ್ಟ್ ಡೈರೆಕ್ಟರ್ 7th ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸಲ್ಲೂ ಸಹ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡ್ಕೊತಾರೆ. ಹಾಗೆ ಬೆಸ್ಟ್ ಲಿರಿಸಿಸ್ಟ್ ಯಾವ ಹಾಡಿಗೆ ಹೇಳಿ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಬ್ಬರು ಉತ್ತಮವಾದ ನಿರ್ದೇಶಕರು ಇವರು. ಒಂದು ರಾಜ್ಕುಮಾರ್ ಅವ್ರ ಮೇಲಿನ ಪ್ರೇಮ, ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಪ್ರೇಮವನ್ನು ಹೇಗೆ ಮಿಕ್ಸ್ ಮಾಡಿ ಒಂದು ಸಿನಿಮಾದಲ್ಲಿ ಇಬ್ಬರನ್ನು ಒಂದು ಸಿನಿಮಾದಲ್ಲಿ ಒಬ್ಬರನ್ನು ನೋಡಿ ಇನ್ನೊಬ್ಬರು ನೆನಪು ಆಗುವ ಹಾಗೆ ಮಾಡಬಹುದು ಅನ್ನೋದನ್ನು ನಮ್ಮ ಸಂತೋಷ್ ಆನಂದರಾಮ್ ಅವರು ತೋರಿಸಿದ್ದಾರೆ. ಹಾಗೆ ಅವರ ಇತರ ಚಿತ್ರಗಳು ಸಹ ಯುವ ಆಗ್ಬೋದು, ಅಲ್ಲೂ ಸಹ ಫಾದರ್ ಆ್ಯಂಡ್ ಸನ್ ಸೆಂಟಿಮೆಂಟ್, ಹಾಗೆ ಜೀವನದಲ್ಲಿ ಗೋಲ್, ಇವೆಲ್ಲವನ್ನು ಸಹ ತೋರಿಸಿರುವಂಥ ಸಿನಿಮಾ ರಾಘವೇಂದ್ರ ಸ್ಟೋರ್ಸ್. ತುಂಬಾ ಸೂಕ್ಷ್ಮವಾದ ವಿಷಯ, ಆ ಸೂಕ್ಷ್ಮವಾದ ವಿಷಯವನ್ನು ಅದ್ಭುತವಾಗಿ ತೋರಿಸಿದರೆ. ಇಂದಿನ ಸಮಸ್ಯೆಗಳು, ಏಜ್ ತುಂಬ ಏಜ್ ಆದ ನಂತರ ಮದುವೆ ಆಗುವಂತಹ ಕಪಲ್ಗಳ ಸಮಸ್ಯೆಗಳು, ಅದಕ್ಕೆ ಪರಿಹಾರ. ಹಾಗೆ ಹೇಗೆ ಇವರ ಸಿನಿಮಾಗಳಲ್ಲಿ ಏನಪ್ಪ ಅಂತ ಅಂದರೆ, ಯಾರು ಕಳರಿರ್ತಾರೆ, ಕಳ ನಾಯಕರು ಕೇವಲ ಅವ್ರಿಗೆ ಪನಿಷ್ಮೆಂಟನ್ನೇ ಕೊಟ್ಟು ಅವರು ಮನಃ ಪರಿವರ್ತನೆ ಆಗುವ ಒಂದು ಅವಕಾಶ ಇರೋದಿಲ್ಲ. ಇವರ ಸಿನಿಮಾಗಳಲ್ಲಿ ಅವರ ಗಿಲ್ಟ್ ಅವರನ್ನು ಪನಿಷ್ ಮಾಡುತ್ತೆ, ಅವರೇ ಅವರ ತಪ್ಪನ್ನು ತಿದ್ಕೊಂಡು ಅವರು ಒಂದು ಪನಿಷ್ಮೆಂಟನ್ನು ಮಾಡ್ಕೊತಾರೆ. ಎಕ್ಸಾಂಪಲ್ ಯುವರತ್ನದಲ್ಲೂ ಆಗ್ಬೋದು, ಕೊನೆಗೆ ಸ್ನೇಹಿತ ಮಾಡಿದಂಥ ಅನ್ಯಾಯ ಆತನೇ ಬುದ್ಧಿ ಕಲ್ತ್ಕೊತಾನೆ. ಹಾಗೆ ರಾಜಕುಮಾರದಲ್ಲಿ ತನ್ನ ತಂದೆಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಕಳನಾಯಕ ತಾನೇ ತನ್ನ ತಪ್ಪನ್ನು ತಿದ್ಕೊಳ್ಳುವಂಥದ್ದು. ಹಾಗೆ ಇಲ್ಲೂ ಸಹ ರಾಘವೇಂದ್ರ ಸ್ಟೋರ್ಸಲ್ಲೂ ಸಹ ಮಕ್ಕಳಿಗೆ ಒಂದು ಮೋಸವನ್ನು ಮಾಡಿದಂಥ ವ್ಯಕ್ತಿ ತಾನೇ ತನ್ನ ತಪ್ಪನ್ನು ಒಪ್ಪಿಕೊಂಡು ಪನಿಷ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು, ಈ ಎಲ್ಲ ಭಾವನೆಗಳು ನಮ್ಮ ಸಂತೋಷ್ ಆನಂದರಾಮ್ ಅವರ ಸಿನಿಮಾಗಳಲ್ಲಿರುತ್ತೆ. ಅದು ಎಷ್ಟು ಚೆಂದ ಅಲ್ವಾ. ಎಲ್ಲದಕ್ಕೂ ಪನಿಷ್ಮೆಂಟೇ ಸೊಲ್ಯೂಷನ್ ಅಲ್ಲ, ನಾವು ನಮ್ಮ ಮನಸ್ಸನ್ನು ತಿದ್ಕೊಳ್ಳೋದು ನಿಜವಾದ ಸೊಲ್ಯೂಷನ್. ಎಸ್, ನಮಗೆ ಪನಿಷ್ಮೆಂಟ್ ಆಗುತ್ತೆ, ಪನಿಷ್ಮೆಂಟನ್ನು ಮುಗಿಸ್ಕೊಂಡು ಬಂದಮೇಲೂ ನಾವು ಅದೇ ರೀತಿ ಇತ್ತು ಅಂತ ಅಂದರೆ ವಾಟ್ಸ್ ದ ಯೂಸ್. ಬದಲಾವಣೆ ಯಾವತ್ತೂ ನಮ್ಮಲ್ಲೇ ಆಗಬೇಕು ಅನ್ನೋದು ಸಂತೋಷ್ ಆನಂದರಾಮ್ ಅವರ ಚಿತ್ರಗಳಲ್ಲಿ ನಾವು ಕಾಣುವಂಥ ಒಂದು ಕಾಮನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಸಂತೋಷ್ ಆನಂದರಾಮ್ ಅವರ ಕುರಿತು ಮಾತನಾಡಿದ್ವಿ. ಒಬ್ಬರು ಅತ್ಯುತ್ತಮ ಮನಸ್ಸಿರುವಂತಹ ವ್ಯಕ್ತಿ, ಅವರ ಸಿನಿಮಾಗಳಲ್ಲಿ ಆ ಒಂದು ಡೀಟೇಲ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ರಾಜ್ಕುಮಾರ ಸಿನಿಮಾದ ಆ ಒಂದು ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಸಿನಿಮಾದ ಬಗ್ಗೆ ನಮ್ಮ ಸ್ನೇಹಿತರು ಮಾತು ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಸರ್ ನೀವು ಸಿನಿಮಾವನ್ನು ನೋಡ್ಕೊಂಡು ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಮಾತನಾಡಿ, ಆ ಹೆಸರು ಏನಂತ ಕೊಟ್ಟಿದ್ದೀವಿ ರಾಜ್ಕುಮಾರ ಅನ್ನೋದನ್ನು ಅದಕ್ಕೆ ಜಸ್ಟಿಫೈ ಮಾಡಿದ್ದೀವಿ ಅಂತ ಹೇಳಿದಂಥ ನಿರ್ದೇಶಕರು ಇವರು. ಇಂತಹ ಒಬ್ಬರು ಅದ್ಭುತವಾದ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿರೋದು ನಮ್ಮ ಕನ್ನಡಿಗರ ಹೆಮ್ಮೆ. ನಿನ್ನೆ ತಾನೇ ಅವರ ಜನ್ಮದಿನವನ್ನು ಆಚರಿಸ್ಕೊಂಡ್ರು ಅವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ಈ ಮೂಲಕ ತಿಳಿಸೋಣ. ಹ್ಯಾಪಿ ಬರ್ತ್ಡೇ ಆನಂದರಾಮ್, ಸಂತೋಷ ಆನಂದರಾಮ್. ಮತ್ತಷ್ಟು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ ಆಶಿಸ್ತೀವಿ. ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ ಸ್ನೇಹಿತರೆ?
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ.

0: ಭಗವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಇಂದು. ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನ ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನ ಮಾಡಿ ಸೋಲ್ತಾ ಇದ್ದಾರೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನ ಅವರು ಮಾಡಿದ್ರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 12:38. ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮ ಹೌದು, ಆದರೆ ಇಂದು ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಈ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಏನಕ್ಕಪ್ಪ ಸಂಡೇ ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮ ವಿಶೇಷ ಅಂತ ಅಂದರೆ ಏನು ಕೇಳಿ, ಇದು ನಮ್ಮ ಮುದ್ದಿನ ಪುಟ್ಟ ಮಕ್ಕಳ ಜೊತೆ ಮಾತನಾಡುವಂಥ ಸಮಯ. ಯಾವ ಸಂಖ್ಯೆಯಲ್ಲಿ ಮಾತನಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. 0802-37-07-99. ಮತ್ತೊಮ್ಮೆ ಹೇಳ್ತೀನಿ, 0802-37-07-99. ಈ ಸಂಖ್ಯೆಗೆ ಕರೆ ಮಾಡಿ ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಕರೆಗಳನ್ನ ನಾನು ತೆಗೆದುಕೊಳ್ತೀನಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಮಕ್ಕಳೆಲ್ಲ ರೆಡಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಕರೆ ಮಾಡಿ ಮಕ್ಕಳೇ ಮಾತನಾಡೋಣ, ಓಕೆನಾ?

0: ಸುಖಕ್ಕಾಗಿ ಬಾ. ಎಷ್ಟು ಸಖತ್ತಾಗಿದೆ ಗೊತ್ತಾ ಸ್ನೇಹಿತರೆ, ಎಲ್ಲ ಲಿರಿಕ್ಸು ಸಾಲುಗಳು ಅದ್ಭುತವಾಗಿದೆ. ಎಲ್ಲೋ ಸಹ ಅಭಿಮಾನ್ ರಾಯ್ ಅವರ ರಚನೆ ಮತ್ತು ಸಂಗೀತ. ಇವರ ಅಭಿಮಾನ್ ರಾಯ್ ಅವ್ರದ್ದು ಕೆಲವು ಗೀತೆಗಳಿದ್ದಾವಲ್ಲ, ಅದ್ಭುತವಾದ ಗೀತೆಗಳು. ಒಂದು ಕರೆ ಇದೆ, ಬನ್ನಿ ಸ್ನೇಹಿತರೆ. ಯಾರು ಕರೆ ಮಾಡಿದ್ರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ಮನೋಜ್ ಕುಮಾರ್ ಅಂತ
0: ರೀ. ಮನೋಜ್ ಅವರೇ, ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಹೊಸಪೇಟೆಯಿಂದ ಕರೆ ಮಾಡ್ತಾ ಇದ್ದೀವಿ.
0: ಹೊಸಪೇಟೆ, ಏನ್ ಮಾಡ್ತಾ ಇರೋದು, ಏನ್ ಓದ್ತಾ ಇದ್ದೀರಾ ಮನೋಜ್?
1: ನಾವು ಇಂಜಿನಿಯರಿಂಗ್ ಓದ್ತಾ ಇದೀವಿ.
0: ಯಾವ ಇಯರ್?
1: ಫೈನಲ್ ಇಯರ್ ಅಲ್ಲಿ.
0: ಫೈನಲ್ ಇಯರ್, ದೊಡ್ಡ ಹುಡುಗ. ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ?
1: ಇವತ್ತು ನಮ್ಮ ತಾಯಿಯವರ ಹುಟ್ಟಿದಬ್ಬ ಇದೀವಿ.
0: ಓಕೆ,
1: ಅವ್ರಿಗೋಸ್ಕರ ಯಾವ್ದಾದ್ರು ಒಂದು ಹುಟ್ಟಿದಬ್ಬದ ಹಾಡು ಹಾಕ್ರಿ.
0: ನಿಮ್ಗೆ ಇಷ್ಟವಾದದ್ದು ಯಾವ್ದು ಇಲ್ವಾ?
1: ಅಮ್ಮ ಅಮ್ಮ ಐ ಲವ್ ಯು ಇದೆಯಲ್ಲ, ಅದು ಹಾಕಿ.
0: ವೆರಿ ಗುಡ್. ನಾನು ಬೇರೆ ಹುಡುಕ್ತಾ ಇದ್ದೆ, ಅಷ್ಟರಲ್ಲಿ ನೀವು ಅಮ್ಮ ಐ ಲವ್ ಯು ಒಳ್ಳೆ ಸಾಂಗ್ ಕೇಳಿದ್ರಿ ಮೌರ್ಯ. ಅದು ಪ್ರಸಾರ ಆಗುತ್ತೆ. ಎಲ್ಲಿ ಓದ್ತಾ ಇರುತ್ತಾವು?
1: ಇಲ್ಲೇ ಹಾಸ್ಪಿಟಲ್ಲೇ ಓದ್ತಾ ಇರೋದು.
0: ಹಾಸ್ಪಿಟಲ್? ನಾ ಹೇಗೆ ನಡೀತಿದೆ ಪ್ರಿಪ್ರೇಷನ್ಸು?
1: ಚೆನ್ನಾಗಿದೆ.
0: ಪ್ಲಾನ್ಸ್ ಎಲ್ಲ ಯಾವುದು ತೊಗೊಂಡ್ರದ್ದು?
1: ಮೆಕ್ಯಾನಿಕಲ್ ಇಂಜಿನಿಯರಿಂಗ್.
0: ಮೆಕ್ಯಾನಿಕಲ್, ಆಲ್ ದಿ ಬೆಸ್ಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭ ದಿನ.
1: ಥ್ಯಾಂಕ್ ಯು.
0: ಓಕೆ ಸ್ನೇಹಿತರೆ, ನೀವು ಸಹ ಕರೆ ಮಾಡಿ, ಮಕ್ಕಳು ಕರೆಯನ್ನು ಮಾಡಲಿ, ಆದಷ್ಟು ಮಕ್ಕಳಿಗೆ ಕರೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಓಕೆನಾ? ಉಳಿದ ದಿನಗಳಲ್ಲಿ ನಿಮ್ಮ ಜೊತೆ ಮಾತನಾಡ್ತೀವಲ್ವಾ? ಈಗ ಮಕ್ಕಳು ಮಾತನಾಡಲಿ. ಓಕೆ, ಈಗ ಗೀತೆಯನ್ನು ಕೇಳುವಂಥ ಸಮಯ. ನಮ್ಮ ಸ್ನೇಹಿತರ ತಾಯಿಯವರ ಜನ್ಮದಿನದ ನಿಮಿತ್ತ

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ, ಮಕ್ಕಳು ಕರೆ ಮಾಡಿ ಮಾತನಾಡುವಂತಹ ಕಾರ್ಯಕ್ರಮ. ಮುಂದಿನ ಕರೆ, ಹಲೋ
1: ಹಲೋ
2: ಹಲೋ,
0: ಹಾಯ್, ಯಾರಿದು?
2: ನಾನು ಬೆಂಗಳೂರಿನಿಂದ ಜಯಂತ್.
0: ಹಾಯ್ ಜಯಂತ್, ಹೇಗಿದೆಯಾ ಪುಟ?
2: ಚೆನ್ನಾಗಿದ್ದೀನಿ.
0: ವೆರಿ ಗುಡ್. ಬ್ರೇಕ್ಫಾಸ್ಟ್ ಏನ್ ತಿಂದೆ?
2: ಏನು ತಿಂದಿಲ್ಲ ಬ್ರೇಕ್ಫಾಸ್ಟ್.
0: ಒಬ್ಬೋ, ಯಾಕೆ?
2: ನಾಷ್ಟಾ ತಿಂದೆ.
0: ಏನ್ ನಾಷ್ಟಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನ್ ತಿಂದೆ ನಾಷ್ಟಾ?
2: ದೋಸೆ.
0: ಈಗ ಯಾವ ಹಾಡು ಹಾಕ್ಲಿ ನಿಂಗೋಸ್ಕರ? ಯಾಕೆ? ಎರಡ್ ನಿಮಿಷನಾ? ಬೇಗ ಬನ್ನಿ ಪ್ಲೀಸ್.
2: ಸರಿ ಸರಿ.
0: ಹೌದಾ? ಸರಿ ಸರಿ, ಬನ್ನಿ ಬನ್ನಿ, ನೆಟ್ವರ್ಕ್ ಇರೋ ಕಡೆ ಬನ್ನಿ ಬೇಗ. ಬಂದಾಯ್ತು, ಬನ್ನಿ ಬನ್ನಿ. ಟೂ ಮಿನಿಟ್ಸ್. ಓಕೆ ಜಯಂತ್, ಈಗ ಓಕೆನಾ? ಈಗ ಮಾತಾಡೋಣ. ಸರಿ, ಯಾವ ಹಾಡು ಹಾಕ್ಲಿ ನಿಂಗೋಸ್ಕರ? ವೆರಿ ಗುಡ್. ಹಾಡು ಹಾಡು ಹಾಡು, ಬರುತ್ತಲ್ಲ ನಿಂಗೆ ಹಾಡು. ಬದುಕಿದು ಜಟಕ ಬಂಡಿ ಹಾಡು ಬರಲ್ವಾ? ಸರಿ ಆಯ್ತು, ಇವ್ ಹಾಡು ಕಲ್ತ್ಕೋಬೇಕು. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಇವ್ ಹಾಡು ಫುಲ್ ಹೇಳ್ಬೇಕು ನೀನು, ಓಕೆನಾ? ಓಕೆ ಪುಟ, ಬಾಯ್. ಓಕೆ, ನೀವು ಸಹ ನಿಮ್ಮ ಮಕ್ಕಳು ಕರೆ ಮಾಡಿ ಮಾತನಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಅಂತ ಮಕ್ಕಳ ಜೊತೆ ಕರೆಯನ್ನು ಮಾಡಿಸಿ ಮಾತನಾಡಿಸಿ. ಪ್ಯೂರ್ಲಿ ಇದು ನಿಮ್ಮ ಕಾರ್ಯಕ್ರಮ. ನಮ್ಮ ಜಯಂತ್ಗೋಸ್ಕರ ಅವನ ಮೆಚ್ಚಿನ ಗೀತೆ

0: ಭಾನುವಾರದ ಈ ಸಮಯ ವಿಶೇಷ, ಕರೆಗೊಂದು ಹಾಡು, ಮಕ್ಕಳ ಜೊತೆ ಮಾತನಾಡುವಂತಹ ಸಮಯ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ
1: ಹಲೋ
0: ಹಲೋ
1: ಹೇಳಿ ಸರ್.
0: ಕೊಡಿ ಸರ್ ಮಗುಗೆ. ಹಲೋ, ಹಾಯ್, ಹಲೋ, ಯಾರು ಮಾತಾಡ್ತಾ ಇರೋದು? ಏನ್ ನಿನ್ನ ಹೆಸರು ಪುಟ? ವಾಟ್ಸ್ ಯುವರ್ ನೇಮ್? ಏನು ಸಹೀನ್? ಓಕೆ, ಯಾವ ಸಾಂಗ್ ಪ್ಲೇ ಮಾಡ್ಲಿ ಪುಟ ನಿಂಗೆ? ಓಕೆ, ಐಲ್ ಪ್ಲೇ. ಯಾವ ಸ್ಟ್ಯಾಂಡರ್ಡ್ ನೀನು, ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯಾ?
2: ಫಸ್ಟ್ ಸ್ಟ್ಯಾಂಡರ್ಡ್.
0: ಫಸ್ಟ್ ಸ್ಟ್ಯಾಂಡರ್ಡ್? ಎಲ್ಲಿರೋದು ನಿಮ್ಮ ಸ್ಕೂಲು?
2: ಕೊಪ್ಪಳ.
0: ಕೊಪ್ಪಳ. ನಿಮ್ಮೂರು ಯಾವುದು? ಕೊಪ್ಪಳನೇನಾ?
2: ಕೊಪ್ಪಳ.
0: ಕೊಪ್ಪಳ, ಓಕೆ. ಮನೇಲಿ ಯಾರ್ಯಾರಿದ್ದೀರಾ ನೀವು? ಅವ್ನು ಮಾತಾಡ್ತಾನೆ ಬಿಡಿ, ಅವ್ನು ಮಾತಾಡ್ತಾನೆ ಬಿಡಿ, ಮಾತಾಡಪ್ಪ. ಮನೇಲೆ ಪಪ್ಪ, ಆಮೇಲೆ ಆಮೇಲೆ ಯಾರ್ಯಾರಿದ್ದೀರಾ?
2: ಪಪ್ಪ, ಮಮ್ಮ, ಸಿಸ್ಟರ್.
0: ಓಕೆ. ಓಕೆ, ಏನ್ ಸಿಸ್ಟರ್ ಏನ್ ಓದ್ತಾ ಇದಾರೆ? ಓಕೆ, ಸ್ಕೂಲಲ್ಲಿ ನಿನ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ? ಟೂ ಫ್ರೆಂಡ್ಸ್. ಯಾರು, ಅವ್ರ ಹೆಸರೇನು?
2: ಅಬ್ದುಲ್.
0: ಓಕೆ, ಯಾರು ಇಷ್ಟ ನಿಂಗೆ, ಅಬ್ದುಲ್ ಇಷ್ಟನಾ, ಮಾರುಫ್ ಇಷ್ಟನಾ? ಟೂ. ಬೋತ್ ಆಫ್ ದೆಮ್. ಇಬ್ರು ನಿನ್ ಫೇವ್ರೇಟಾ? ಬರ್ತೆ ಚಾಕ್ಲೇಟ್ ಎಲ್ಲ ಕೊಡ್ತಾರೆ ಅವ್ರು ನಿಂಗೆ. ಗುಡ್ ಬಾಯ್. ಓಕೆ, ನಿಂಗೆ ಈಗ ನಾಗರ ಹಾವನಲ್ಲಿ ಈ ಸಾಂಗ್ ಹಾಕ್ಲಾ, ಕನ್ನಡ ನಾಡಿನ ವೀರರ ಮಣಿ, ಆ ಸಾಂಗ್ ಹಾಕದಾ? ಓಕೆ, ಪ್ಲೇ ಮಾಡ್ತೀನಿ ಕೇಳು, ಇದು ನಿನ್ ಫೇವ್ರೇಟ್ ಸಾಂಗ್. ಓಕೆ, ಬಾಯ್
2: ಬಾಯ್,
0: ವೆಲ್ಕಮ್,
2: ಬಾಯ್
0: ಬಾಯ್.

ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ. ಹಲೋ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಶ್ರಾವಣಿ, ಬ್ಯಾಂಗ್ಲೋರ್ ವಿಲ್ಸನ್ ಗಾರ್ಡನ್ ಇಂದ.
0: ಹಾಯ್ ಶ್ರಾವಣಿ, ಹೇಗಿದ್ಯಾ?
1: ನಾನು ಚೆನ್ನಾಗಿದ್ದೆ ಸರ್, ನೀವು?
0: ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ನಿನ್ನ ಕ್ಲಾಸಸ್ ಎಲ್ಲ? ಯಾವ ಸ್ಕೂಲಲ್ಲಿ ನೀನು ಓದ್ತಾ ಇರೋದು?
1: ನಾನು ಜಯನಗರ್ ಫಸ್ಟ್ ಬ್ಲಾಕ್ ದ ಪಿಟಿಎ ಸ್ಕೂಲಲ್ಲಿ ಓದ್ತಿರೋದು.
0: ಜಯನಗರ, ಓಕೆ. ಯಾವ್ದು ನಿನ್ನ ಫೇವರೇಟ್ ಸಬ್ಜೆಕ್ಟು?
1: ನಂದು ಕನ್ನಡ ಮತ್ತೆ ಸೈನ್ಸ್.
0: ವೆರಿ ಗುಡ್, ಒಳ್ಳೆ ಕಾಂಬಿನೇಷನ್ ನಿಂದು. ಕನ್ನಡ ಯಾಕೆ ಇಷ್ಟ, ಸೈನ್ಸ್ ಯಾಕೆ ಇಷ್ಟ?
1: ಕನ್ನಡ ಇದು ಲೈಕ್ ಅದು ನನ್ನ ಮಾತೃಭಾಷೆ. ಮತ್ತೆ ನಮ್ಮ ಚಂದ್ರವತಿ ಮ್ಯಾಮ್ ಅಂತ ನಮ್ಮ ಸ್ಕೂಲಲ್ಲಿ ಒಬ್ರು ಇದ್ರು, ಅವ್ರು ನನ್ಗೆ ಎಷ್ಟು ಚೆನ್ನಾಗಿರ್ಕೊಟ್ರು, ತುಂಬಾ ಚೆನ್ನಾಗಿರ್ಕೊಟ್ರು ಬೇಸಿಕ್. ಅವರಿಂದ ಇವತ್ತು ನಂಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಕೋರ್ಟ್.
0: ವೆರಿ ಗುಡ್. ಹಳೆಗನ್ನಡ ಎಲ್ಲ ಓದ್ತೀಯಾ?
1: ಹಳೆಗನ್ನಡ ಬರಲ್ಲ ನನಗೆ.

0: ಇನ್ನು ಬಂದಿಲ್ಲ ಅಲ್ಲ ನಿಮಗೆ ಯಾವುದು ಪದ್ಯಗಳು ಬಂದಿಲ್ಲ ಅಲ್ಲ? ಓಕೆ ಓಕೆ. ಹಾಗೆ ಸೈನ್ಸ್ ಇಷ್ಟ ಅಂತ ಹೇಳಿದೆ, ಯಾರು ನಿನ್ನ ಫೇವರೇಟ್ ಟೀಚರ್ ಯಾರು ಸ್ಕೂಲಲ್ಲಿ?
1: ಸ್ಕೂಲಲ್ಲಿ ನನ್ನ ಚಂದ್ರಾವತಿ ಮ್ಯಾಮ್.
0: ಕನ್ನಡ ಟೀಚರೇನೆ. ಯಾವ ಹಾಡು ಕೇಳೋಕೆ ಇಷ್ಟಪಡ್ತೀಯ?
1: ಇದೇ ನಾಡು ಮತ್ತೆ ಇದೇ ಭಾಷೆ.
0: ಏನಕ್ಕೆ ಈ ಗೀತೆ?
1: ಇದು ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು.
0: ವೆರಿ ಗುಡ್. ನಿನಗೆ ಗೊತ್ತಾ ಈ ಸಾಂಗ್ ಬರುತ್ತಾ, ಹಾಡ್ತೀಯಾ ಒಂದೆರಡು ಲೈನು?
1: ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ,
0: ಎಲ್ಲಿ ಇರಲಿ
1: ಹೀಗೆ ಇರಲಿ ಎಂದೆಂದು ನನ್ನ
0: ಕನ್ನಡವೇ ನನ್ನ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ವೆಲ್ ಟ್ರೈ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಫುಲ್ ಹಾಡು ನಿನ್ನ ಫೇವ್ರೇಟ್ ಯಾವುದಾದ್ರೂ ಆಗ್ಬೋದು ಅಂತ ಹಾಡನ್ನು ಕಲ್ತ್ಕೊಂಡು ಇಲ್ಲಿ ಹಾಡು. ಓಕೆನಾ?
1: ಹಾ ಸರ್.
0: ಓಕೆ, ನಿನ್ನ ಫೇವ್ರೇಟ್ ಸಾಂಗ್ ಬರುತ್ತೆ ಕೇಳಪ್ಪ. ಥ್ಯಾಂಕ್ ಯು ಸೋ ಮಚ್. ನೀನು ಅಷ್ಟೇ ಚೆನ್ನಾಗಿ ಮಾತಾಡಿದೆ, ಈ ಗೀತೆ ಕೇಳೋಕೆ.
1: ಧನ್ಯವಾದ ಸರ್.
0: ಬಾಯ್ ಬಾಯ್, ಟೇಕ್ ಕೇರ್.
1: ಹಾ.

ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಯಾಕೆ ವಿಶೇಷ ಅಂತ ಅಂದರೆ ನಮ್ಮ ಮುಂದಿನ ಮಕ್ಕಳುಗಳು ಕರೆಯನ್ನು ಮಾಡಿ ಮಾತನಾಡ್ತಾರೆ, ಅದರಿಂದ ವಿಶೇಷವಾದ ಕಾರ್ಯಕ್ರಮ. ನಮ್ಮ ಕೆಲವು ಸಂದೇಶಗಳು ಹೇಗಿತ್ತಪ್ಪ ಅಂತಂದರೆ, ಕೆಲವು ಮಕ್ಕಳು ದಿನ ಮಾಡ್ತಾರೆ ಅನ್ನೋ ಕಂಪ್ಲೇಂಟ್ ಇತ್ತು. ನಿಮ್ಮ ಮಕ್ಕಳ ಹತ್ರನೂ ಮಾಡಿಸ್ಬೋದಲ್ವ ತಾವು? ಈಗ ನೋಡಿ, ಈಗ ಒಂದು ಕರೆ, ನಾನು ಈಗ ಯಾವುದೇ ಕರೆ ಬಂದಿನಿಲ್ಲ ಈ ಒಂದು ಗೀತೆಯ ಕಾಲಾವಕಾಶದಲ್ಲಿ. ಪ್ರಯತ್ನ ಮಾಡಿ ಸಿಗುತ್ತೆ. ಸುಮ್ಮನೆ ನೀವು ಕಂಪ್ಲೇಂಟ್ ಮಾಡ್ತಿದ್ರೆ ಇಲ್ಲ ಸಿಗ್ತಾ ಇಲ್ಲ ಲೈನು, ಮಾಡಿದವರೇ ಮಾಡ್ತಾರೆ ಅಂತ. ಮಾಡಿದಂಥ ಸ್ನೇಹಿತರು ಪಾಪ ಮತ್ತೆ ಮತ್ತೆ ಮಾಡುವಾಗ ಲೈನ್ ಸಿಕ್ಕೇ ಸಿಗುತ್ತಲ್ವಾ, ಅವ್ರ ಪ್ರಯತ್ನ ದೊಡ್ಡದು. ಹಾಗೇನೆ ಮಕ್ಕಳು ಸ್ನೇಹಿತರೆ, ಎಲ್ಲರೂ ನಮ್ಮ ಮಕ್ಕಳುಗಳೇ ಅಲ್ವಾ? ದಿನ ಮಾತಾಡಿದ್ರು ಮಾತಾಡಲಿ ಬಿಡಿ, ಅವ್ರಿಗೆ ಇಷ್ಟೊಂದು ಪಾಲಿಟಿಕ್ಸ್ ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಮಕ್ಕಳು ಕರೆ ಮಾಡಿದಾಗ ಎಲ್ಲರೂ ನಮ್ಮ ಮಕ್ಕಳು, ದಿನ ಮಾತನಾಡಿದ್ರು ತಪ್ಪೇನಂತಹ ಮಕ್ಕಳು. ಸೊ ಮಾಡಲಿ ಕರೆಯನ್ನು, ನೀವು ಸಹ ಕರೆ ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀನಿ, ಮಕ್ಕಳ ಹತ್ರ ಕರೆಯನ್ನು ಮಾಡಿಸಿ. 0800223 7079 0800223 7079. ಮಕ್ಕಳಿಗಾಗಿ ಇರುವಂತಹ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಕನ್ನಡ.

0: ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಯಾವ ಮಗು ಮಾಡಿದೆ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಹಾಯ್, ಯಾರ್ ನೀನು, ನಿನ್ನ ಹೆಸರೇನಪ್ಪ?
1: ನಂದ ಹೆಸರು ರಣಿತ್.
0: ರಮಿತ್?
1: ರಣಿತ್.
0: ರಣಿತ್, ಏನಾಗಂದ್ರೆ? ಓಕೆ, ವೆರಿ ಗುಡ್. ರಣಿತ್, ಏನ್ ಓದ್ತಾ ಇದೀಯಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಮ್ ಬೆಂಗಳೂರು ಯಲಹಂಕದಿಂದ.
0: ಯಲಹಂಕದಿಂದನಾ? ಏನು, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ?
1: ಸಿಕ್ಸ್ತ್.
0: ಯಾವ ಸ್ಕೂಲು?
1: ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್.
0: ಇಂಟರ್ನ್ಯಾಷನಲ್ ಸ್ಕೂಲ್. ಯಾವ ನಿನ್ ಫೇವರೇಟ್ ಸಬ್ಜೆಕ್ಟು?
1: ಗೊಂಬೆ ಹೇಳುತ್ತೈತೆ.
0: ನೋಪ ಸಾಂಗ್. ಓಕೆ, ಗೊಂಬೆ ಹೇಳುತ್ತೈತೆ ಆಗ್ತೀನಿ. ನಿನಗೆ ಸಬ್ಜೆಕ್ಟ್ಸ್ ಅಲ್ಲಿ ಯಾವುದು ತುಂಬಾ ಇಷ್ಟವಾದ ಸಬ್ಜೆಕ್ಟು?
1: ಸಬ್ಜೆಕ್ಟು ಮ್ಯಾಥ್, ಆಮೇಲೆ ಸೈನ್ಸ್.
0: ವೆರಿ ಗುಡ್. ಮ್ಯಾಥ್ಸ್ ಇಷ್ಟಪಡ್ತೀಯಾ? ಟೇಬಲ್ಸ್ ಚೆನ್ನಾಗಿ ಕಲ್ತಿದ್ಯಾ? ಗುಡ್. 20 ವರೆಗೂ ಬರುತ್ತಾ? 20 ವರೆಗೂ ಟೇಬಲ್ಸ್ ಬರುತ್ತಾ?
1: 15 ತನಕ ಬರುತ್ತೆ.
0: ವೆರಿ ಗುಡ್, ಪರವಾಗಿಲ್ಲ, ಕಲ್ತ್ಕೋ 20th ವರೆಗೂ. ಯಾಕಂದ್ರೆ ಮ್ಯಾಥ್ಸ್ ಫೇವ್ರೇಟ್ ಸಬ್ಜೆಕ್ಟ್ ಅಲ್ವಾ, ಟೇಬಲ್ಸ್ ಕಲ್ತ್ಕೋ. ಹಾಗೆ ನಿಂಗೆ ಇದು ಅಪ್ಪು ಡ್ಯಾನ್ಸ್ ರಾಜ್ಕುಮಾರ ಸಾಂಗ್ದು ಬೊಂಬೆ ಹೇಳುತ್ತೈತೆ ಸಾಂಗ್ ಬೇಕಾ?
1: ಹೌದು.
0: ಸಾಂಗ್ ಏನಾದರೂ ಕಲ್ತಿದ್ಯಾ ನೀನು? ಬರುತ್ತಾ ನಿಂಗೆ ಆ ಸಾಂಗು?
1: ಸ್ವಲ್ಪ ಸ್ವಲ್ಪ ಬರುತ್ತೆ.
0: ಹೇಳು ಸ್ವಲ್ಪನೇ, ಎಷ್ಟು ಹೇಳ್ತೀಯ ನೋಡೋಣ.

0: ರಾಜಕುಮಾರ.
1: ವೆರಿ ಗುಡ್.
0: ಹೊಸವಳ ಬಂದು ಹೊಸರಿಗೆ
1: ಬಂದು ಹಾಡು ಹಾಡು. ಬೆಳಗಿದೆ ಮನೆಯ ಮನೆಗಳ ಮನೆಗಳ ಇಂದು
0: ಹಾರಾಡಿಸುವ ರಾಡಿಸುವ ಜಯೊಬ್ಬನು ಹಾಡಿಸಿ ಏನೋದು ಬೀಳಿಸಿ ಏನೋದು ಎಂದು ಸಾಲದು
1: ಎಂದು ಸೋಲದು ಸೋತು ತಲೆಯ ಬಾಗದು. ವೆರಿ ಗುಡ್ ರಣಿ, ತುಂಬಾ ಚೆನ್ನಾಗಿ ಹಾಡಿದೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಹಾಡನ್ನ ಫುಲ್ ಹಾಡು. ಓಕೆನಾ? ನಿನ್ನ ಫೇವರೇಟ್ ಸಾಂಗ್ ಬರುತ್ತೆ. ಯಾರು ನಿನ್ನ ಫೇವರೇಟ್ ಹೀರೋ?
0: ಅಪ್ಪು.
1: ಅಪ್ಪು, ಅಪ್ಪು ಸಾಂಗ್ ನಿಂಗೋಸ್ಕರ ಬರ್ತಾ ಇದೆ ಕೇಳು. ಓಕೆನಾ?
0: ಓಕೆ,
1: ಬಾಯ್ ಬಾಯ್.

0: ಕರೆಗೊಂದು ಹಾಡು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ, ಮಕ್ಕಳಿಗಾಗಿರುವಂತಹ ಕಾರ್ಯಕ್ರಮ ಇದು. ಮುಂದಿನ ಕರೆ ನೋಡೋಣ. ಹಲೋ
1: ಹಲೋ
0: ಹಲೋ, ಹಾಯ್, ಯಾರು ಇದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾನು ಕೇದಾರ್ಲಿಂಗ್.
0: ಕೇದಾರ್ಲಿಂಗ್, ಹಾಯ್ ಕೇದಾರ್. ಯಾವ ಸ್ಟ್ಯಾಂಡರ್ಡ್ ನೀನು?
1: ಥರ್ಡ್ ಸ್ಟ್ಯಾಂಡರ್ಡ್ ಅಂಕಲ್.
0: ಥರ್ಡ್ ಸ್ಟ್ಯಾಂಡರ್ಡ್, ಯಾವ ಸ್ಕೂಲು, ಎಲ್ಲಿಂದ ಕರೆ ಮಾಡ್ತಿದ್ದೀಯಾ?
1: ಕ್ಯಾಂಡರ್ ಫೈಂದ.
0: ಯಾವೂರು?
1: ಬೆಂಗಳೂರು.
0: ಬೆಂಗಳೂರೇನಾ? ಓಕೆ, ಯಾವ ಏರಿಯಾ?
1: ಕೆಂಗೇರಿ.
0: ಕೆಂಗೇರಿನಾ? ಓಕೆ, ಯಾವ ಸಾಂಗ್ ಪ್ಲೇ ಮಾಡೋದಪ್ಪ ನಿಂಗೋಸ್ಕರ?
1: ಗೊತ್ತಿಲ್ಲ ಶಿವನೇ.
0: ಕಾಂತಾರ ಸಿನಿಮಾದು?
1: ಹಾ ಅಂಕಲ್.
0: ಓಕೆ, ಪ್ಲೇ ಮಾಡ್ತೀನಿ. ಯಾರು ನಿನ್ನ ಫೇವರೇಟ್ ಫ್ರೆಂಡ್ಸು, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನಿನ್ನ ಬೆಸ್ಟ್ ಫ್ರೆಂಡ್ಸ್ ಸ್ಕೂಲಲ್ಲಿ?
1: ಎಲ್ಲರೂ ಇದ್ದಾರೆ.
0: ಎಲ್ಲರೂ ಬೆಸ್ಟ್ ಫ್ರೆಂಡ್ಸಾ ನಿಂಗೆ?
1: ನನ್ನ ಬೆಸ್ಟ್ ಫ್ರೆಂಡು ಕ್ರಿಶವ್.
0: ಕ್ರಿಶವ್?
1: ಹಾ ಅಂಕಲ್.
0: ಓಕೆ, ನಿನ್ನ ಬರ್ಟೆಗೆ ಅವನು, ಅವ್ನ ಬರ್ಟೆಗೆ ನೀನು ಟ್ರೀಟ್ ಕೊಡ್ತೀರಾ?
1: ಹಾ ಅಂಕಲ್.
0: ಯಾರ್ಯಾರು ಇದ್ದೀರಾ ಮನೇಲಿ?
1: ನಾನು, ನಮ್ಮಅಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ, ನನ್ನ ತಮ್ಮ.
0: ವೆರಿ ಗುಡ್. ಈ ಸಾಂಗ್ ಹಾಡಕ್ ಬರುತ್ತೆ ನಿಂಗೆ ಬ್ರಹ್ಮ ಕಲಶದ್ದು?
1: ಇಲ್ಲ ಅಂಕಲ್,
0: ಗೊತ್ತಿಲ್ಲ. ಶಿವನಿ, ಯಾವ ಹಾಡು ಹಾಡ್ತೀಯ? ಯಾವ್ದಾರ ಹಾಡು ಬರುತ್ತೆ ನಿಂಗೆ ಹಾಡೋದಕ್ಕೆ?
1: ಇಲ್ಲ ಅಂಕಲ್.
0: ಕಲ್ತ್ಕೊಳ್ಳಿ, ನೆಕ್ಸ್ಟ್ ಈ ಕೇಳು, ಇವಾಗ ಪ್ರಸಾರನ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೀನು ಒಂದು ಹಾಡು ಕಲ್ತ್ಕೊ, ಕಾಲ್ ಮಾಡಿದಾಗ ಹಾಡು. ಓಕೆನಾ? ನಮ್ಗೂ ಖುಷಿ ಆಗುತ್ತಾಗ ನಿನ್ನ ವಾಯ್ಸ್ ಕೇಳಿ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹಾಡು ಗೊತ್ತಿಲ್ಲ ಅಂದ್ರೆ ನಿನ್ಗೆ ಯಾವ್ದಾರ ಪೊಯಮ್ಸ್ ಗೊತ್ತಿದ್ರು ಅದನ್ನು ಹಾಡ್ಬೋದು ನೀನು. ಓಕೆ
1: ಓಕೆ,
0: ಪಾ ಕೇಳು, ಸಾಂಗ್ ಬರ್ತಾ ಇದೆ.
1: ಆಯ್ತು, ಥ್ಯಾಂಕ್ ಯು.

ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಈ ಗೀತೆಯನ್ನು ಕೇಳಿ ಬರೋಣ. ಹಾಗೆ ಕೊನೆಯ ಕರೆಯೂ ಸಹ ಕರೆ ಆಗಿತ್ತು. ಅನೇಕ ಮೆಚ್ಚುಗೆ ಸಂದೇಶಗಳು ಬಂದಿದೆ. ಆ ಸಂದೇಶಗಳನ್ನೆಲ್ಲ ಆದಷ್ಟು ಬೇಗ ನಾನು ನೋಡ್ತೀನಿ ಸ್ನೇಹಿತರೆ.

ಇದಾಗಿತ್ತು ಇಂದಿನ ವಿಶೇಷ ಕರಿಗೊಂದು ಹಾಡು ಕಾರ್ಯಕ್ರಮ. ಕರೆಯನ್ನು ಮಾಡಿ ಮಾತನಾಡಿದಂಥ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರೆಲ್ಲ ಮಕ್ಕಳು ಪ್ರಯತ್ನ ಮಾಡಿ ಕರೆ ಸಿಕ್ಕಿಲ್ಲ, ಬೇಸರ ಬೇಡ, ಮುಂದಿನ ವಾರ ಮತ್ತೆ ಪ್ರಯತ್ನ ಮಾಡಿ ಕರೆ, ಲೈನ್ ಸಿಗುತ್ತೆ. ಹಾಗೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆ ಸಂದೇಶಗಳನ್ನೆಲ್ಲ ಕೆಲವೇ ಕ್ಷಣದಲ್ಲಿ ಓದ್ತೀನಿ ಸ್ನೇಹಿತರೆ. ಇದಾಗಿತ್ತು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವಂತಹ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ.

ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಇಂದು ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಹಂಚಿಕೊಂಡಿರುವಂತಹ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜಿಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜಿಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿದ್ದು ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಶಾಗ್ಯ ಬೀಟ್ನ ಹೊಳೆ ಮುರಿದಟ್ಟಿ ಅರಣ್ಯದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ ಮೂವರು ಮೃತಪಟ್ಟಿರುವ ಘಟನೆ ನಡೆದಿದೆ. ಈ ಘಟನೆಯ ತನಿಖೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದ ಡಾರ್ವಿನ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವು ಆಸ್ಟ್ರೇಲಿಯಾ ವಿರುದ್ದ 9 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಆಸ್ಟ್ರೇಲಿಯಾ ಮಣ್ಣಿನಲ್ಲಿ ಬಾಂಗ್ಲಾದೇಶಕ್ಕೆ ಲಭಿಸಿದ ಚೊಚ್ಚಲ ಟೆಸ್ಟ್ ಗೆಲುವು ಇದಾಗಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 23ರವರೆಗೆ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು ಎರಡನೆಯ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ ಒಂದು ಪದಕ ಗೆಲ್ಲುತ್ತಾ ಬಂದಿದ್ದು ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೆಲವೇ ಕ್ಷಣದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ? ಹೌದು, ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತ ಸಮಯ ಬಂದಾಯ್ತು. ಸಂದೇಶಗಳನ್ನ ನೋಡಿ ಬರೋಣ.

ಹನುಮಂತಪ್ಪ ಹುಲ್ಗಮ್ಮನವರ್ ಅಕ್ಷಯ್ ಪಾರ್ ಗೋಕುಲ್ರೋಡ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರತ್ನ ಅವರ ಸಂದೇಶ ಬೆಂಗಳೂರಿನಿಂದ. ಹಾಗೆ ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಕಲಾಭಾರತಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಇವರು ಮಾಹಿತಿ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಾಭಾರತಿ ಉತ್ತಮವಾದ ಮಾಹಿತಿ, ವಿವಿಧ ಭಾರತಿ ಧನ್ಯವಾದ ಅಂತ. ರಾಯಚೂರಿನ ಚಿಲೆಪಟ್ಟಣ ಗ್ರಾಮದಿಂದ ಯಲ್ಲಪ್ಪ ಯಾದವ್ ಅವರ ಸಂದೇಶ ಬಂದಿದೆ. ಹಾಗೆ ಸಂತೋಷ ಆನಂದರಾಮ್ ಅವರ ಸಾಧನೆ ಮಾಹಿತಿ ಕೇಳಿ ಸಂತೋಷವಾಯಿತು ಅಂತ. ಉದಯ ಕರ್ಕೇರ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸಂತೋಷ ಆನಂದರಾಮ್ ಅವರ ಕುರಿತು ಒಳ್ಳೆಯ ಮಾಹಿತಿ, ಮನ ಮುಟ್ಟುವಂತೆ ಇತ್ತು, ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಾಭಾರತಿ ಇಷ್ಟ ಆಯಿತು ಅಂತ. ನಂಬರ್ ಎಂಡಿಂಗ್ ವಿತ್ ಯಾರಿದು ಮೋನಿಕಾ ಅವರ ಸಂದೇಶ ಹಾಸನದಿಂದ. ತೀರ್ಥೇಶ್ವರು ಚನ್ನಪಟ್ಟಣದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಮಕ್ಕಳು ಕರೆ ಮಾಡಿ ಮುದ್ದು ಮುದ್ದಾಗಿ ಮಾತಾಡ್ತಾ ಒಳ್ಳೆ ಹಾಡುಗಳನ್ನು ಸಹ ಕೇಳ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ಗುಡ್ ವಿಶಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರ ಪಂಚಮಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಯಾರಿದು ನಮ್ಮ ವಾಣಿಶ್ಯವರು ಧಾರವಾಡದಿಂದ, ನಿಮಗೂ ಸಹ ಶುಭಾಶಯಗಳು. ಹಾಗೆ ಯಾರಿದು ನಿರ್ಮಲ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಜಗದಾಂಬಿಕಾ ಹಂಸವೇಣಿ ಅವರು ಮತ್ತಿಕೆರೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿ ವಾರ ಈ ಕಾರ್ಯಕ್ರಮವನ್ನು ಕೇಳ್ತೀವಿ. ಕೆಲವೊಬ್ಬರು ಪ್ರತಿ ವಾರವೂ ಕರೆ ಮಾಡಿದರೂ ಸಹ ಅವರಿಂದ ನಮ್ಮಂತಹ ಮನಸ್ಸಿನಲ್ಲಿ ದೊಡ್ಡವರಾದವರಿಂದ ಕಲಿಯುವುದು ಬಹಳಷ್ಟಿದೆ. ಅವರು ಧೈರ್ಯದಿಂದ ಮಾತನಾಡುವಾಗ, ನಾವು ಕರೆಯಲ್ಲಿ ಮಾತನಾಡಿದಾಗ ಮಾಡಿದ ತಪ್ಪು ಅರಿವಾಗುತ್ತೆ, ಮಕ್ಕಳ ಜ್ಞಾನ ಭಂಡಾರದ ಅರಿವಾಗುತ್ತೆ, ಪದೇ ಪದೇ ಕರೆ ಮಾಡುತ್ತಾರೆ ಎಂಬ ಸಂದೇಶಗಳು.

ಅದನ್ನು ನಿರ್ಲಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮಕ್ಕಳ ವಿಷಯ ಅಲ್ವಾ, ಮಕ್ಕಳು ದಿನ ಮಾಡಿದ್ರೂ ಖುಷಿನೇ ನನಗೆ ಮಕ್ಕಳ ಜೊತೆ ಮಾತನಾಡೋದಕ್ಕೆ. ಎಷ್ಟೇ ಆಗಲಿ ಮಕ್ಕಳಲ್ವಾ, ಅವರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಹೋದ ವಾರ ಕರೆ ಮಾಡಿರಿ, ಮುಂದಿನ ವಾರನೂ ಮಾಡಿದ್ರೆ ಅಂಥ ಮಕ್ಕಳು ಕರೆಯನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ಪರ್ಸ್ನಲಿ ಖುಷಿನೇ. ಹಾಗೆ ನಾಳೆ ನಾಗರಪಂಚಮಿ ಹಬ್ಬದ ತಯಾರಿ, ಮನೆಯಲ್ಲಿ ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇದ್ದೀವಿ ಮಕ್ಕಳ ಜೊತೆಗೆ ಸಿಹಿ ಮಾತುಗಳು ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಹಾಗೆ ನನ್ನ ಕಾಲ್ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ವರೀಸ್, ಮತ್ತೆ ಪ್ರಯತ್ನವನ್ನು ಮಾಡಿ, ನೆಕ್ಸ್ಟ್ ವೀಕ್ ಸಿಗುತ್ತೆ. ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಕರೆಗೊಂದು ಗೀತೆಗಳು ಮಕ್ಕಳ ಮಾತು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತು ಅಂತ ಹೇಳ್ತಾ ಇದ್ದಾರೆ. ನಗರದಿಂದ ಮಂಜು ಅವರು, ಹೊಸನಗರ ತಾಲೂಕಿನಿಂದ,

ರಾಮು ರಾಘವೇಂದ್ರ ಪ್ರಿಯಾಂಕಾ ಹರಿಹರದಿಂದ ಸಂದೇಶವನ್ನು ಕಳಿಸಿ ಕಲಾಭಾರತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಳಕಲ್ ತಾಲೂಕು ಕಂದಗಾಲ್ ಗ್ರಾಮದಿಂದ ಶ್ಯಾಮೂರ್ತಿ ಅವರ ಸಂದೇಶ ಬಂದಿದೆ. ಧನ್ಯವಾದ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಮುದ್ದು ಪುಟಾಣಿಗಳು ತುಂಬ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳ್ತಿದ್ರೆ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಕ್ಕಳು ಕರೆ ಮಾಡಿ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಸಹ ಮುದ ನೀಡಿದವು ಅಂತ ಹೇಳ್ತಾ ಇದ್ದಾರೆ. ಕರಿಬಸಪ್ಪ ಪಿ ಹರಪನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026, 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ,

0: ನಾಡಿದ್ದು ನವದೆಹಲಿಯಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಎರಡನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು,

ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರಾದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಭುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟ್ ದೊರೆತಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ ಎರಡನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು, 27 ರನ್ ಗಳಿಸಿರುವ ರಿಷಬ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

101.9 FM. ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 1:21:23. ಈ ಸಮಯ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದ ಸಮಯ. ವಾಟ್ಸ್ಆ್ಯಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದು ಸ್ನೇಹಿತರೆ. ಇನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಕಾರ್ಯಕ್ರಮದಲ್ಲಿ ನೀವು ಸಂದೇಶವನ್ನು ಕಳಿಸುವಂಥ ಸಂಖ್ಯೆಯನ್ನು ಈಗ ನಾನು ಕೊಡ್ತೀನಿ ಸ್ನೇಹಿತರೆ. ಈಗ ನಾನು ಸಂದೇಶಕ್ಕೆ ವಾಟ್ಸಪ್ ಸಂಖ್ಯೆನ ಹೇಳಿದ ನಂತರ ಬರುವಂಥ ಸಂದೇಶಗಳನ್ನಷ್ಟೇ ನಾನು ಗಣನೆಗೆ ತೆಗೆದುಕೊಳ್ತೀನಿ. ಈಗಾಗಲೇ ಕಳಿಸಿರುವಂಥ ಸಂದೇಶಗಳನ್ನು ನಾನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ನಾನು ನಂಬರ್ ಕೊಟ್ಟ ಮೇಲೆ ತಾನೇ ನೀವು ಸಂದೇಶವನ್ನು ಕಳಿಸ್ಬೇಕು. ಸೊ ಬಿ ರೆಡಿ ಎಲ್ಲರೂ. ಈಗ ವಾಟ್ಸಪ್ ಸಂಖ್ಯೆಯನ್ನು ಕೊಡ್ತೀನಿ, ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಂತರ ಈಗ ನಾನು ಸಂಖ್ಯೆಯನ್ನು ಹೇಳಿದ ನಂತರ ಬರುವಂಥ ಸಂದೇಶಗಳನ್ನಷ್ಟೇ ನಾನು ಗಣನೆಗೆ ತೆಗೆದುಕೊಳ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಸ್ನೇಹಿತರೆ, 9483091029. ಮತ್ತೊಮ್ಮೆ ಹೇಳ್ತೀನಿ, 9483091029. ಇಲ್ಲಿಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು ಬೇಕು ಅಂತ, ಗೀತೆಯ ಹೆಸರು, ಸಿನಿಮಾ, ಹಾಗೆ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು, ಇಷ್ಟನ್ನು ಕಳಿಸಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ನಾನು ತೆಗೆದುಕೊಳ್ತೀನಿ.

ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಮೆಸೇಜ್ಗಳ ಸುರಿಮಳೆ ಬಂದಿದೆ ಸ್ನೇಹಿತರೆ. ಆದರೆ ನಾನು ನಂಬರ್ ಕೊಟ್ಟ ನಂತರ ಬಂದಂಥ ಸಂದೇಶಗಳನ್ನಷ್ಟೇ ಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. ಈಗೂ ಸಹ ಬಹಳ ಇದೆ, ಆದರೆ ನಿಮ್ಮೆಲ್ಲರ ಹೆಸರನ್ನು ಹೇಳುವಂಥ ಪ್ರಯತ್ನವಂತೂ ಖಂಡಿತ ನಾನು ಮಾಡ್ತೀನಿ ಸ್ನೇಹಿತರೆ. ಈಗ ಮೊದಲನೇ ಸಂದೇಶ ಯಾರಿದು? ನನ್ನ ಜೀವ ನೀನು ಗೀತಾ ಚಿತ್ರದ ಹಾಡನ್ನು ಹಾಕ್ತೀರಾ ಪ್ಲೀಸ್, ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಸನ್ನಿದೇವರು ಶಿಡ್ಲಘಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಒಂದು ಒಳ್ಳೆಯ ಗೀತೆಯನ್ನು ಕೇಳಿದ್ದೀರಾ, ಪ್ರಸಾರ ಮಾಡೋಣ. ನನ್ನ ಜೀವ ನೀನು ಗೀತಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ, ಶಿವದೇಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತದಲ್ಲಿ ಸನ್ನಿದೇವರೇ ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ನನ್ನ ಬಾಳ ಜ್ಯೋತಿ ನೀನು. ಸಂದೇಶ ನಮಗೆ, ಸಂಗೀತ ನಿಮಗೆ, ಸಾಕಷ್ಟು ಸಂದೇಶಗಳು ನಮಗೆ ಬಂದಿದೆ. ನಿಮಗೆ ಸಂಗೀತವನ್ನು ಉಣಬಡಿಸುವಂಥ ಕೆಲಸದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಒಂದು ಗೀತೆಗೆ ಎರಡು ಕೋರಿಕೆ ಬಂದಿದೆ. ಅಂಜನಪ್ಪ ಎನ್ ಮಲಮಾಚನಹಳ್ಳಿ ಇವರ ಸಂದೇಶ, ಯಾವ ಗೀತೆ ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರದು? ಓಕೆ, ಇಲ್ಲಿ ಆ ಸಂದೇಶ. ಸುಧಾಶೇಖರ್ ಚಂದ್ರವಳ್ಳಿ ಚಿತ್ರದುರ್ಗದಿಂದ ಈ ಇಬ್ಬರು ಸ್ನೇಹಿತರು ಒಂದೇ ಗೀತೆಗೆ ಕೋರಿಕೆಯನ್ನು ಕಳಿಸಿದ್ದಾರೆ. ಕೆಲವು ಬಾರಿ ಈ ಥರ ನೋಡಿ, ಎರಡೆರಡು ಕೋರಿಕೆಗಳು ಬಂದಾಗ ಇಬ್ಬರ ಹೆಸರನ್ನು ಹೇಳಿಬಿಡಬಹುದು. ಯಾವ ಗೀತೆಯಪ್ಪ ಅಂತ ಅಂದರೆ, ಶ್ರಾವಣ ಬಂತು ಚಿತ್ರದ ಟೈಟಲ್ ಟ್ರ್ಯಾಕ್. ಶ್ರಾವಣ ಮಾಸ ಬಂದಾಗ ಕೇಳಿ ಆನಂದಿಸಿದ್ದೀನಿ.

ಮುಂದಿನ ಕೋರಿಕೆ ಯಾರದ್ದು ಅಂತ ನೋಡೋಣ. ಬನ್ನಿ, ಉಮೇಶ್ ಅವರು ಉಮೇಶ ಸಂಕೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಡಕಲು ಗುಡ್ಡದ ಮೇಲೆ ಚಿತ್ರದ ಸಂತೋಷ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ, ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಉಮೇಶ್ ಅವರೇ.

0: ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಣ್ಣಿ ಚುಂಬಿ ಮೈ ತುಂಬಿದೆ.
1: ಸಂದೇಶ ನಮಗೆ, ಸಂಗೀತ ನಿಮಗೆ. ಮುಂದಿನ ಸಂದೇಶ ನಮಗೆ ಕಳಿಸ್ತಾರೆ ಯಾರು ಅಂತ ನೋಡೋಣ. ನಮಸ್ತೆ. ದಂಡಂ ದಶಗುಣಂ ಹಾಡು ಮರಳಿ ಮರಳಿ ನಿನ್ನ ನೆನಪು ಅನ್ನುವಂಥ ಹಾಡನ್ನು ಪ್ಲೇ ಮಾಡಿ ಅಂತ ವರ್ಷಾ ಮನು ಸುಪ್ರಿಯಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ದಂಡಂ ದಶಗುಣಂ ಚಿತ್ರದ್ದು, ಮೂಡಿ ಬರ್ತಾ ಇದೆ ಕೇಳಿ ವರ್ಷ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಸಂದೇಶ ತುಮಕೂರಿನ ವಿದ್ಯಾನಗರಿಂದ ಸುರೇಶ್ ಅವರ ಸಂದೇಶ ಬಂದಿದೆ. ಗಾಳಿ ಮಾತು ಚಿತ್ರದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಅನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ, ಖಂಡಿತ ಸುರೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ. ಒಮ್ಮೆ ನಿನ್ನನ್ನು ಕಣ್ತುಂಬ

ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ. ಎಷ್ಟು ಗೀತೆಗಳು ಪ್ರಸಾರ ಮಾಡೋಕ್ಕಾಗುತ್ತೆ ನಿಮಗೆ ಗೊತ್ತಲ್ಲ. ಆದ್ದರಿಂದ ಒಮ್ಮೆ ನಿಮ್ಮೆಲ್ಲರ ಹೆಸರುಗಳನ್ನ ನೋಡಿ ಬರ್ತೀನಿ ನಾನು. ಶಾಂತಕುಮಾರ್ ರೆಡ್ಡಿ ಚಿತ್ತಾಪುರ ತಾಲೂಕು ಬಂಕಲಗ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆಯಿಂದ ನಿಮ್ಮ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಅಥಣಿಯಿಂದ ಚಂದ್ರಕಾಂತ್ ತಂಬಟ್ ಅವರ ಸಂದೇಶ ಬಂದಿದೆ. ಹುನಗುಂದ ತಾಲೂಕು ಸುಳೆಬಾವಿ ಗ್ರಾಮದಿಂದ ಬಸವರಾಜ ದುತ್ತರಗಿ ಅವರ ಸಂದೇಶ, ಹಾಗೆ ನಮ್ಮ ಸಂದೇಶ ಓದಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕಲಬುರಗಿಯಿಂದ ರಾಧಾಕೃಷ್ಣ ಅವರು. ನಿನ್ನೆ ಈ ಸಂದೇಶವನ್ನು ಕಳಿಸಿದ್ರಿ. ಇವರು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಈಗಾದರೂ ಖುಷಿಯಾದ್ರ, ನಿನ್ನೇನು ಬಂದಿತ್ತು ಓದಿಲ್ಲ ಅಂತ ಬೇಸರ ಆಗಿದ್ರ ನೀವು. ಧನುಷ್ ಮಂಜುನಾಥ್ ಜೆ ಪಿ ಪಾರ್ಕಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರ್ಮಲ ಅವರು ಗೀತೆಗಳನ್ನೆಲ್ಲ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ 8026 ಇವರ ಸಂದೇಶ ಬಂದಿದೆ. ಬಿ ಜಿ ಧನಂಜಯ ನಿಟ್ಟೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಾಣಿಶ್ ಅವರ ಸಂದೇಶ ಧಾರವಾಡದಿಂದ. ಹಾಗೆ ಯಾರಿದು ಭುವಿ ಬಿಂದು ಜಶ್ ಯಶಿಕಾ ನೆಲ್ಲಿಕಾರ್ ಮಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧಾರವಾಡದಿಂದ ಮಂಜುಶ್ರೀ ಅವರ ಸಂದೇಶ ಬಂದಿದೆ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಮಂಜುಶ್ರೀ ಅವರೇ, ಕೇಳ್ತಾ ಇರಿ. ಹಾಗೆ ಅನಿಲ್ ಬಿಷ್ಟಣ್ಣನವರ ಶಮಯನವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ ಎಸ್ ಎಂ ಮಹೇಶ್ ಅವರ ಸಂದೇಶ ಬಂದಿದೆ. ಭಾಗ್ಯ ಇಂದ್ರನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ಪಿ ಎಸ್ ಸೌದಿ ವಿಜಯಪುರ ಜಿಲ್ಲೆ ಅತಾಲಟ್ಟಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಚ್ ಎಸ್ ಮೂರ್ತಿ ಅವರ ಸಂದೇಶ ಬಂದಿದೆ. ಬೈರೇಗೌಡ ನಿಖಿಲ್ ವಿದ್ಯಾ ಭವ್ಯ ಲಗ್ಗೆರೆ ನರಸಿಂಹ ಆರ್ ಎಂ ಸಿ ವಾರ್ಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ವಿ ನಾರಾಯಣಪ್ಪ ರಾಧಾ ಹೊಸೂರು ತಮಿಳುನಾಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚನ್ನಪಟ್ಟಣದ ಭೂಹಳ್ಳಿಯಿಂದ ಚೆನ್ನೇಗೌಡ ರಕ್ಷಣ್ ಗೌಡ ಹರ್ಷಿತ್ ಗೌಡ ಯಶಸ್ ಗೌಡ ಮತ್ತು ಮನೆಯವರ ಸಂದೇಶ ಬಂದಿದೆ. ಹಾಗೆ ಶರಣಬಸವ ಸೀಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ಯಾರಿದು ಲಿಂಗಸಗೂರುನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಂಗಾರಪೇಟೆಯಿಂದ ಪ್ರೀತಿ ಸಂದೀಪ್, ನಿಮ್ಮ ಸಂದೇಶವನ್ನು ನಾನು ಮುಂಚೆ ತೆಗೆದುಕೊಂಡಿದ್ದೆ, ನೀವು ಮತ್ತೆ ಒಂದು ಸಂದೇಶವನ್ನು ಕಳಿಸಿ, ನಿಮ್ಮ ಸಂದೇಶ ಏರುಪೇರಾಗಿದೆ. ಸೊ ಏನು ಬೇಸರ ಬೇಡ, ಮತ್ತೆ ಪ್ರಯತ್ನವನ್ನು ಮಾಡಿ. ಟೈಲರ್ ನುರುಲ್ಲಾ ಸೈಫ್ ಸಲ್ಮಾನ್ ಅಲೈನ್ ಅವರ ಸಂದೇಶ ನುಗ್ಗೇಳಿ ಹಾಸನದಿಂದ ಬಂದಿದೆ. ಹಾಗೆ ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಅಶೋಕ್ಕುಮಾರ್ ಅವರು ಆಲೂರಿನಿಂದ, ಹಾಗೆ ಯಾರಿದು ಪುಷ್ಪ ಪ್ರೇಮ ಬೋರುಗುಡ್ಡೆ ಮೂಡುಬಿದ್ರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೇಮಾವತಿ ಶಿವಯನ್ನಡ ಓಕೆ ಅವಲ್ಲ ಯಾರಿದು ರಮೇಶ್ ಬಾಬು ಪಿ ಎನ್ ಅಶೋಕ್ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವ ಎನ್ನದ ಅದು ಯಾರಿದು ನಂಬರ್ ಎಂಡಿಂಗ್ ವಿತ್ 2877 ಇವರ ಸಂದೇಶ ಬಂದಿದೆ. ಕೆ ಎಸ್ ರಮೇಶ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ, ಲೋಕೇಶ್ ಕೊಡಗಾಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಿನಿ ಅವರು ಹಾಸನದಿಂದ, ನಾಗರಾಜ್ ಸೊಂಡೆಕೋಲದಿಂದ, ದೇವರ್ ಮತ್ತೆ ಯಾರಿದು ಉದಯ ಕರ್ಕೇರ ಉಡುಪಿಯಿಂದ, ಅನ್ವಿತಾ ಅರ್ಪಿತಾ ಹೊಸ್ಮನಿ ಹಾಗೂ ಮನೆಯವರ ಸಂದೇಶ, ಶೇಖರಗೌಡ ಪಾಟೀಲ್ ಮುಸಲಾಪುರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿವಣ್ಣ ಹಾಸನ ಕ್ಲಾಸಿಕ್ ಟೈಲರ್ ಇವರ ಸಂದೇಶ ಬಂದಿದೆ. ಸುಮಾರು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯೋಗೀಶ್ ಅವರು ಬೆಂಗಳೂರಿನಿಂದ, ಹಾಗೆ ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಳಕಲ್ ತಾಲೂಕಿನ ಕಂಡಗಲ್ ಗ್ರಾಮದ ಶ್ಯಾಮೂರ್ತಿ ಅವರ ಸಂದೇಶ ಬಂದಿದೆ. ವೀಣಾ ಅವರು ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆ ಇವರ ಸಂದೇಶ ಬಂದಿದೆ. ಟೈಲರ್ ಶಿವಣ್ಣ ರೂಪ ಪ್ರಭುದೇವ್ ಪೂರ್ವಿಕ ಗ್ರಾಮ ಕಾಮನ್ ಕೆರೆ ಹುಂಡಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೃಷ್ಟಿ ಸೃಜನ್ ಸುಪ್ರಿಯಾ ಇವರ ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ, ಸ್ನೇಹ ಸುಧಾಕರ ವಾಡಪ್ಪಗೋಳ ಇವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆದಷ್ಟು ನಿಮ್ಮ ಹೆಸರುಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಾನವ ದಾನವ ಚಿತ್ರದ ಈ ಗೀತೆ.

ಮಾನವ ದಾನವ ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದಂಥವರು ಮಂಜುಶ್ರೀಯವರು ಧಾರವಾಡದಿಂದ. ಮಂಜುಶ್ರೀಯವರೇ, ನಿಮ್ಮ ಮೆಚ್ಚಿನ ಗೀತೆ ನಿಮಗೆ ಖುಷಿ ಕೊಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ.

0: ಇದಾಗಿತ್ತು ಇಂದಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಸ್ನೇಹಿತರೆ. ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ಪ್ರಯತ್ನ ಮಾಡ್ತೀರಿ, ಒಂದಲ್ಲ ಒಂದು ದಿನ ನಿಮ್ಮ ಗೀತೆಗಳು ಪ್ರಸಾರ ಆಗುತ್ತೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇನ್ನೇನು 2 ಗಂಟೆ ಆಗಲಿದೆ, 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ನಮ್ಮ ಭೇಟಿ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. NTA releases provisional answer keys for 84 subjects of UGC NET 2026. Objections window to remain open till Tuesday. Students protesting against JPSC JSSC exam irregularities in Jharkhand demand resignation of Chief Minister Hemant Soren. Union Home Minister Amit Shah unveils statue of former PM Atal Bihari Vajpayee in Rajasthan as nation pays homage on his death anniversary. Fresh low pressure over northwest Bay of Bengal intensifies flood threat in northern Odisha. In badminton, India set to host BWF World Championships beginning tomorrow. And in cricket, Bangladesh secure historic first test win in Australia. Another news in detail. The National Testing Agency, NTA, has released the provisional answer keys for 84 subjects of the UGC NET June 2026 examination.

0: 92.9 FM ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:16:16. ಈ ಸಮಯ ಯಾವ ಸಮಯ ಇದು ಅಂತ ಅಂದರೆ ವೀಕೆಂಡ್ ಸ್ಪೆಷಲ್ ಗೀತೆಗಳನ್ನು ಕೇಳುವಂಥ ಸಮಯ. ವೀಕೆಂಡ್ ಸ್ಪೆಷಲ್ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ನಂಬರ್ 1 ಚಿತ್ರದ ಈ ಗೀತೆ. ಚಿತ್ರ ಮತ್ತು ರಾಜಕೃಷ್ಣನ್ ಅವರ ಗಾಯನ, ಕೆ ಕಲ್ಯಾಣ್ ಅವರ ರಚನೆ, ಸಾಧು ಕೋಕಿಲಾ ಅವರ ಸಂಗೀತ.

ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಬಲಗಾಲಿಟ್ಟು ಒಳಗೆ ಬಾ ಚಿತ್ರದ ಗೀತೆ. ಹಂಸಲೇಖ ಅವರ ರಚನೆ ಮತ್ತು ಸಂಗೀತ, ಕೆ ಜೆ ಯೇಸುದಾಸ್ ಅವರ ಗಾಯನ.

ಇದಾಗಿತ್ತು ಇಂದಿನ ವೀಕೆಂಡ್ ಸ್ಪೆಷಲ್ ಗೀತೆಗಳು. ಸ್ನೇಹಿತರೆ, ಸ್ಟುಡಿಯೋ ಸಮಯ ಏನೇನು 2:30 ಆಗಲಿದೆ. 2:30ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ, ನಂತರ ನಮ್ಮ ಭೇಟಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯ ಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ

0: ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 250,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12,77,00,000 ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಗಸ್ಟ್ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: 92.9 FM.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:40:30. ಈ ಸಮಯ ಚಿತ್ರತಾನ ಕಾರ್ಯಕ್ರಮದ ಸಮಯ. ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ಯಾವ ಚಿತ್ರವನ್ನು ತೆಗೆದುಕೊಂಡಿದ್ದೀವಿ ಅಂತ ಅಂದರೆ ಹೇಳ್ತೀನಿ. ನನಗೂ ನಿನಗೂ ಕಣ್ಣಲ್ಲಿ ಪರಿಚಯ, ಈ ಒಂದು ಗೀತೆ ಇದೆ. ಹಾಗೆ ಮೃದುವಾದ ಪಾದಗಳನ್ನು ನೆಲವನ್ನು ಸೋಕುವ ಮುನ್ನ ಅಂಗೈ, ಈ ಒಂದು ಸಾಲು ಬರುವಂತಹ ಗೀತೆ ಯಾವುದು ಗೆಸ್ ಮಾಡ್ತೀರಿ? ಹಾಗೆ ಕೊಲ್ಲೇ ನನ್ನನ್ನೇ, ನಿಮ್ಮ ಗೆಸ್ಸಸ್ ಸರಿ ಇದೆ. ಯಾವ ಗೀತೆ ಅಂತ ಅನ್ಕೋತಾ ಇದ್ರಲ್ವಾ? ಹೌದು, ಅರಮನೆ ಚಿತ್ರದ ಗೀತೆಯನ್ನು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳೋಣ ಸ್ನೇಹಿತರೆ. ಗುರುಕಿರಣ್ ಅವರ ಸಂಗೀತ ಇರುವಂತಹ ಚಿತ್ರದ ಗೀತೆ ಇದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯ

ಹಾಗೆ ಚಿತ್ರದ ನಿರ್ದೇಶಕರು ನಾಗಶೇಖರ್ ಅವರು, ಮಂಜು ಕೆ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಚಿತ್ರ. ಈ ಚಿತ್ರದ ಗೀತೆಗಳನ್ನು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಕವಿರಾಜ್ ಅವರ ರಚನೆ ಇರುವಂತಹ ಗೀತೆ, ಕುನಲ್ ಗಾಂಜಾವಲ್ ಅವರ ಗಾಯನದಲ್ಲಿ.

ಗುರುಕಿರಣ್ ಅವರ ಯಾವ ಒಂದು ಆಲ್ಬಮ್ ಸಹ ಸೈಡ್ಗಿಟ್ಟು ನೋಡುವಂತಹ ಆಲ್ಬಮ್ಗಳೆಲ್ಲ ಎಲ್ಲವೂ ಸಹ ವಿಶೇಷವಾಗಿರುತ್ತೆ. ಅದರಲ್ಲಿ ಅರಮನೆ ಚಿತ್ರದ ಗೀತೆಗಳಂತೂ ವಿಶೇಷವಾಗಿ ಆಗಿರುವಂತಹ ಒಂದು ಗೀತೆಗಳು. ಈವನ್ ಗಣೇಶ್ ಅವರು ಸಹ ನಮ್ಮ ಗುರುಕಿರಣ್ ಅವರಿಗೆ ಇದೇ ಮಾತನ್ನು ಹೇಳಿದ್ದಾರೆ. ಮುಂದಿನ ಗೀತೆಯನ್ನು ಯೋಗರಾಜ್ ಭಟ್ ಅವರ ರಚನೆಯಲ್ಲಿ ಮಧು ಬಾಲಕೃಷ್ಣ ಅವರ ಗಾಯನದಲ್ಲಿ ಕೇಳೋಣ. ಅರಮನೆ ಚಿತ್ರದ ಗೀತೆಗಳನ್ನು ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಎಷ್ಟೋ ಅದ್ಭುತವಾದ ಸಾಲುಗಳಿದ್ದಂಥ ಗೀತೆಯನ್ನು ಕೇಳಿದ್ವಿ. ಅಂತಃಪುರದ ಬಾಗಿಲು ಬಳಿದ ಕೈಗಳ ತಪ್ಪನ್ನು ಕ್ಷಮಿಸಿಬಿಡು, ಕತ್ತಲೆಯ ಹೊತ್ತ ಈ ಮುಖವ ಬೆಳಕಿನಲ್ಲಿ ಮರೆತು ಬಿಡು, ಹಾಗೆ ಮುಳ್ಳಿಲ್ಲದ ನಿನ್ನ ದಾರಿಯಲ್ಲಿ ತಿರುಗಿ ನೋಡದೆ ನಡೆದು ಬಿಡು ಅನ್ನುವಂಥ ಸಾಲುಗಳು. ನೋ ಮ್ಯಾಟ್ರ್ ವಾಟ್, ನೀನು ಎಷ್ಟೇ ಸಿನ್ಸಿಯರ್ ಆಗಿರು, ನೀನೆಷ್ಟೇ ಒಂದು ಸುಂದರವಾದ ಪ್ರೇಮವನ್ನು ಮಾಡು, ಆ ಪ್ರೇಮ ನಿನಗೆ ಫಲಿಸಲೇಬೇಕು ಅನ್ನೋ ಯಾವುದೇ ಮ್ಯಾಂಡೇಟ್ ಇಲ್ಲ. ಯು ಬಿ ಎ ಬೆಟರ್ ಹ್ಯೂಮನ್ ಬೀಯಿಂಗ್, ಬೆಟರ್ ಲವರ್, ಅದೆಲ್ಲ ಕನ್ಸಿಡ್ರೇಷನ್ಗೆ ಬರೋದಿಲ್ಲ. ಎಷ್ಟೋ ಪ್ರೇಮಗಳು ಹೀಗೆ ಫಲಿಸ್ತೇನೆ ಹೋಗುತ್ತೆ, ಸರ್ಟಿಫಿಕೇಟ್ ಏನು ಅಂತಲೇ ಗೊತ್ತಿಲ್ಲ, ನೆಟ್ಗಿದ್ರೆ ಪ್ರೇಮ ಫಲಿಸುತ್ತಾ ಇಲ್ವಾ ಅಥವಾ ಹೇಗಿದ್ರೆ ಪ್ರೇಮ ಫಲಿಸುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಅನ್ನುವಂಥ ಅದ್ಭುತವಾದ ಒಂದು ಎಮೋಷನ್ಸ್ ಇರುವಂತಹ ಗೀತೆಯನ್ನು ಕೇಳಿದ್ವಿ. ಮುಂದಿನ ಗೀತೆಯನ್ನು ಕೇಳೋಣ. ಅರಮನೆ ಚಿತ್ರದ ಗೀತೆ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಕವಿರಾಜ್ ಅವರ ರಚನೆಯಲ್ಲಿ, ಕಾರ್ತಿಕ್ ಮತ್ತು ಶ್ವೇತಾ ಅವರ ಗಾಯನದಲ್ಲಿ.

ಡೈರೆಕ್ಟರ್ ನಾಗಶೇಖರ್ ಅವರು, ಮುಳವಳ್ಳಿ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ. ಎಷ್ಟು ಅದ್ಭುತವಾಗಿ ಗಣೇಶ್ ಅವರು ಈ ಸಿನಿಮಾದಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ, ತುಂಬ ಒಳ್ಳೆಯ ನಟ ಅವರು ಗಣೇಶ್ ಅವರು. ಬಹಳ ಒಂದು ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಸಿನಿಮಾ, ಎಲ್ಲ ಒಪ್ಪಿದ್ರು ಸಹ ಎಲ್ಲ ಮೆಚ್ಚಿದ್ರು ಸಹ ಪ್ರೇಮ ಬಲಿಸ್ತಾ ಇರೋದಕ್ಕೆ, ಹಾಗೆ ಪ್ರೇಮವೇ ತಮ್ಮದಾಗದಿರೋಕ್ಕೆ ಅನೇಕ ಕಾರಣಗಳಿರುತ್ತೆ ಅನ್ನೋದೇ ಈ ಅರಮನೆ ಚಿತ್ರದಲ್ಲಿ ನಾವು ನೋಡ್ಬೋದಾದಂಥ ವಿಷಯ. ಇನ್ನು ಇದಾಗಿತ್ತು ಇಂದಿನ ಚಿತ್ರದಾನ ಕಾರ್ಯಕ್ರಮ. ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ 3 ಗಂಟೆ ಆಗಿದೆ. ಮುಂದಿನ ಕಾರ್ಯಕ್ರಮಗಳು ಹಿಂದಿಯಲ್ಲಿ, ಮತ್ತೆ ನನ್ನ ನಿಮ್ಮ ಭೇಟಿ 4 ಗಂಟೆಗೆ.

0: ಹೆಚ್ಚಲ ರೂಪ.
1: ಕೃಪಾಣ ಚಂದ್ರಾಜನ್ಗೆ
2: ಬಿಲ್ಕುಲ್ ಪಕ್ವಾತೆ ಕಿನ್ನೆ ಇಲಾಜ
1: ಕರುಂಗಾ
3: ನೀ ಪಿತಾಜಿ ರೂಪಾ ಪ್ರೇಮ್ ಬಾಬು ಕೋ ಚಾಹತಿ ಹೈ
1: ಠೀಕ್ ಹೈ
3: ಮಗರ್ ಚಾಚಾಜಿ ಶಾದಿ ಕರ್ನೆ ಕೋ ತಯಾರ್ ನಹೀ
2: ಥೇ ಬಿಲ್ಕುಲ್ ನಹೀ
3: ಇಸಿಲಿಯೆ ಹಮೇ ಬಿಮಾರಿ ಔರ್ ಇಲಾಜ್ ಕಾ ನಾಟಕ್ ಕರ್ನಾ ಹೋಗಾ
1: ನಾಟಕ್ ಭಾಯಿ ಕೃಪಾಣ ಚಂದ್ ಆಜ್ ಬಚ್ಚಾ ತುಮ್ ಅಪ್ನೇ ಹೀ ಜಾಲ್ ಮೇ ಫಸ್ ಗಯೇ
2: ಹೇ ಭಗವಾನ್ ಯೇ ಕ್ಯಾ ಹೋ ಗಯಾ ಮೈ ತೋ ಸಮಝ್ತಾ ಥಾ ಶಾದಿ ಕಾ ಢೂಂಗ್ ಪುರಾನೆ ಮರ್ಜ್ ಕಾ ನಯಾ ಇಲಾಜ್ ಹೈ ಮೇರಿ ಬೇಟಿ ಕೆ ಸಾಥ್ ಸಾಥ್ ಮೇರಿ ದೌಲತ್ ಪರ್ ಭಿ ಪ್ರೇಮ ಕಾ ಅಧಿಕಾರ ಹೋಗಾ ಆಯಾ ಆಯಾ ಅರೆ ಅರೆ ಭಾಯಿ ಉದಾರ್ ಚಂದ್
1: ಹಾ ಕೃಪಣ ಚಂದ್
2: ಅರೆ ಸಂಭಾಲ್ ಲೋ
1: ಹೋ ಗಯಾ
2: ಅರೆ ಚಕ್ಕರ್ ಹಾ
1: ಚಕ್ಕರ್ ಚಕ್ಕರ್
2: ಅರೆ ಅಲ್ಲೇ ಚಕ್ಕರ್ ಅಲ್ಲೇ ಚಕ್ಕರ್
4: पुराना मर्ज नया इलाज ये नाटक अभी आप सुन रहे थे। मूल लेखक मौलियर, रूपांतरण एवं निर्देशन विनोद रस्तोगी। ये आकाशवाणी इलाहाबाद केंद्र की प्रस्तुति थी। इसी के साथ आज का नाट्य तरंग कार्यक्रम अब समाप्त।

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 4:37 ಈ ಸಮಯ. ಪರಿಮಳ ಕಾರ್ಯಕ್ರಮದ ಸಮಯ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಏನು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ. 9483091029 9483091029. ಇನ್ನು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪರಿಮಳ ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ವಿಶೇಷವಾದ ವಿಷಯಗಳು, ಅದರಲ್ಲೂ ವಿಶೇಷವಾಗಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ಮಾತನಾಡ್ತಾ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಪರಿಮಳ ಕಾರ್ಯಕ್ರಮ. ಇನ್ನು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಿರುವಂಥ ವಿಷಯ, ಯಾವುದೇ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ, ಪುಸ್ತಕದ ಒಂದು ಅದಕ್ಕೆ ಒಂದು ಮುನ್ನುಡಿ ಅಂತ ಇರಬೇಕಾಗುತ್ತೆ, ಹಾಗೆ ಒಂದು ಕ್ಯಾಚ್ ಟೈಟಲ್ಸ್ ಅಂತ ಇರಬೇಕಾಗುತ್ತೆ. ಅದಿತ್ತು ಅಂತ ಅಂದರೆ ಪುಸ್ತಕದ ಬಗ್ಗೆ ಅರ್ಧ ತಿಳ್ಕೊಂಡ ಹಾಗೆಯೇ. ಅದೇ ಥರ

ಗಳಲ್ಲೂ ಈ ಒಂದು ಟ್ರೆಂಡ್ ಇದೆ. ಏನಿರ್ಬೋದು ಆ ಟ್ರೆಂಡ್ ಅಂತ ಅಂದರೆ ಈ ಟ್ಯಾಗ್ ಲೈನ್ಸನ್ನು ಕೊಡುವಂಥದ್ದು. ಹೌದು, ಟ್ಯಾಗ್ ಲೈನ್ಸ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸಿನಿಮಾದ ಅಂತರಾಳದ ಅರ್ಧ ಭಾವಗಳನ್ನು ಅಲ್ಲಿ ತೆರೆದಿಟ್ಟ ಹಾಗೆ. ಏನಿದು ಟ್ಯಾಗ್ ಲೈನ್ಸ್ ಅಂತ ಅಂದರೆ ಕೆಲವು ಎಕ್ಸಾಂಪಲ್ಸನ್ನು ಹೇಳ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಿಮಗೆಲ್ಲ ಆಕಾಶ್ ಸಿನಿಮಾ ಗೊತ್ತಲ್ವಾ? ಆಕಾಶ್, ಆ ಸಿನಿಮಾಕ್ಕೆ ಅಪ್ಪು ಅವ್ರದ್ದು ಆಕಾಶ್ ಸಿನಿಮಾ ಒಂದು ಟ್ಯಾಗ್ ಲೈನ್ ಇದೆ, ಸ್ಕೈ ಇಸ್ ದ ಲಿಮಿಟ್. ಆ ಒಂದು ಟ್ಯಾಗ್ ಲೈನನ್ನು ಕೊಟ್ಟಿದ್ದು ಶಿವರಾಜ್ಕುಮಾರ್ ಅವರು. ಅದೇ ರೀತಿ ಮತ್ತೊಂದು ಚಿತ್ರ ಯಾವುದನ್ನು ನಾವು ತೆಗೆದುಕೊಳ್ಬೋದು ಅಂತ ಅಂದರೆ ಕಾಂತಾರ. ಈ ಕಾಂತಾರ ಚಿತ್ರಕ್ಕೆ ಸಬ್ಟೈಟಲ್ ಒಂದು ಟ್ಯಾಗ್ ಲೈನ್ ಬಂದು ಎ ಲೆಜೆಂಡ್, ಒಂದು ದಂತಕತೆ ಅಂತ. ಈ ಒಂದು ದಂತಕತೆ ಅನ್ನುವಂಥ ಟೈಟ್ಲನ್ನು, ಈ ಟ್ಯಾಗ್ ಲೈನನ್ನು ಕೊಟ್ಟಿದ್ದು ರಾಜವಿ ಶೆಟ್ಟಿಯವರು. ಹೀಗೆ ಈಗ ನಾವು ಒಂದು ದಂತಕತೆ ಅಂದ ತಕ್ಷಣ, ಒಂದು ಲೆಜೆಂಡ್ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕಾಂತಾರ. ಕಾಂತಾರ ಅಂದರೆ ಸಿನಿಮಾದ ಅರ್ಥ ಗೊತ್ತಿರೋರಿಗೆ ಒಂದು ದಟ್ಟವಾದ ಅರಣ್ಯ ಅಂತ ಅರ್ಥ ಬರುತ್ತೆ. ಆ ಅರಣ್ಯದ ಮಧ್ಯದಲ್ಲಿ ಅಥವಾ ದಟ್ಟವಾದ ಅರಣ್ಯದೊಳು ಅಂತ ಅಂದರೆ ತಪ್ಪಾಗಲಾರ್ದು. ಇದೇ ರೀತಿ ಈ ಲೆಜೆಂಡ್ ಒಂದು ದಂತಕತೆ ಅಂದರೆ ಅಲ್ಲೇನೋ ಒಂದು ಕತೆ ಇದೆ, ಅಲ್ಲೇನೋ ಒಂದು ಪ್ರಕೃತಿ ಸಂಬಂಧಪಟ್ಟಿದ್ದಂಥ ಒಂದು ಕತೆ ನಡೆದಿದೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಹಾಗೆ ಆಕಾಶ್ ಸಿನಿಮಾದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅಂತ ಬಂದರೆ ಹೌದು, ಓ ಆಕಾಶ್ ಅಂತ ಇದೆ ಹೆಸರು, ಸ್ಕೈ ಆಕಾಶ್ ಎರಡೂ ಒಂದೇ. ಆದರೆ ಅಲ್ಲಿ ಆ ಪಾತ್ರದ ಆ ನಟನ, ಆ ಒಂದು ಪುನೀತ್ ರಾಜ್ಕುಮಾರ್ ಅವರು ನಿರ್ವಹಿಸಿರುವಂಥ ಆಕಾಶ್ ಪಾತ್ರದಲ್ಲಿ ಆತ ಎಲ್ಲ ಕೆಲಸವನ್ನು ಮಾಡ್ತಾನೆ, ಆತ ವಿದ್ಯಾವಂತ, ಯಾವುದೇ ಕೆಲಸವೂ ದೊಡ್ಡದಲ್ಲ ಚಿಕ್ಕದಲ್ಲ ಅಂತ ಅಂದ್ಕೊಂಡು ಆ ಒಂದು ಪಾತ್ರ ಬದುಕ್ತಾ ಇರುತ್ತೆ. ಅಂಥ ಪಾತ್ರವನ್ನು ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಅಂದರೆ ಎಸ್, ಆಕಾಶ್ ಸ್ಕೈ ಇಸ್ ದ ಲಿಮಿಟ್ ಅನ್ನುವಂಥ ಟ್ಯಾಗ್ ಲೈನನ್ನು ಕೊಡಲಾಗುತ್ತೆ. ಈ ರೀತಿಯಾಗಿ ಇರುವಂಥ ಟ್ಯಾಗ್ ಲೈನ್ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ಹಾಗೆ ನಿಮಗೆ ಇಷ್ಟ ಆದಂಥ ಯಾವುದಾದ್ರೂ ಟ್ಯಾಗ್ ಲೈನ್ ಯಾವುದಾದ್ರು ಇದ್ದರೆ ಅಂಥ ಟ್ಯಾಗ್ ಲೈನ್ ಕುರಿತು ನಮ್ಮ ಹತ್ರ ನೀವು ಹಂಚ್ಕೊಳ್ಳಿ, ಓಕೆನಾ? ಮತ್ತಷ್ಟು ಮಾತಿದೆ, ಆ ಮಾತುಗಳನ್ನ ಆಡೋಣ ಈ ಒಂದು ಗೀತೆಯ ನಂತರ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಟ್ಯಾಗ್ ಲೈನ್ಸ್, ಸಿನಿಮಾದ ಟ್ಯಾಗ್ ಲೈನ್ಸ್ ಕುರಿತು ಮಾತನಾಡ್ತಿದ್ದೀವಿ. ನೀವೆಲ್ಲ ಈ ಕೆಲವು ಆ್ಯಡ್ಗಳನ್ನು ನೋಡಿದ್ರೆ ಆ್ಯಡ್ಗಳಲ್ಲಿ ಈ ಟ್ಯಾಗ್ ಲೈನ್ಸ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಒಂದು ತ್ರೀ ರೋಸಸ್ ಆ್ಯಡ್ ತೊಗೊಂಡ್ರೆ ಟೇಸ್ಟ್ ಆಫ್ ಟುಗೆದರ್ನೆಸ್ ಅನ್ನುವಂಥ ಟ್ಯಾಗ್ ಲೈನ್ ಆ ತ್ರೀ ರೋಸಸ್ ಆ್ಯಡ್ ಜೊತೆ ಬರ್ತಾ ಇತ್ತು. ಹಾಗೆಯೇ ನೀವೆಲ್ಲ ಕೆನರಾ ಬ್ಯಾಂಕ್ ಕಡೆ ಹೋದಾಗ ಕೆನರಾ ಬ್ಯಾಂಕ್ನ ಲೋಗೋವನ್ನು ನೋಡಿದಾಗ ಆ ಲೋಗೋ ಕೆಳಗಡೆನೇ ಇರ್ತಾ ಇತ್ತು, ಟುಗೆದರ್ ವಿ ಕ್ಯಾನ್. ಏನಿವೆಲ್ಲ ಹೌದು, ಏನು ಹೇಳೋದು ಕೊರಟಿದ್ದಾರೆ. ಈ ಮಹತ್ತರವಾದ ಬಹಳವಾದ ವಿಷಯಗಳನ್ನು ಕೇವಲ ಕೆಲವು ಸಾಲುಗಳಲ್ಲಿ ಹೇಳುವಂಥದ್ದು ಈ ಟ್ಯಾಗ್ ಲೈನ್ಗಳು. ಈ ಒಂದು ಟ್ರೆಂಡ್ ಆರಂಭಿಸಿದಾದರೂ ಹೇಗೆ, ಈ ಒಂದು ಟ್ರೆಂಡ್ ಇದ್ದದ್ದು ಮುಖ್ಯವಾಗಿ ಈ ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ಹಾಗೆ ಪಾಪ್ ಸಾಂಗ್ಸ್, ಪಾಪ್ ಕಲ್ಚರ್ ಸಾಂಗ್ಗಳಿದೆಯಲ್ಲ ಅದರಲ್ಲಿತ್ತು. ಇದು ಬರ್ತಾ ಬರ್ತಾ ಹೇಗಾಯಿತು ಅಂತ ಅಂದರೆ, ಆ ಒಂದು ಈಗ ಪಾಪ್ ಯಾವುದೋ ಒಂದು ಆಲ್ಬಮ್ನ ಸಾಂಗ್ಗಳನ್ನು, ಈಗ ಒಂದು ಎಕ್ಸಾಂಪಲ್ ಗೋಸ್ಟ್ ಬಸ್ಟರ್ಸ್ ಅಂತ, ವೈಯುಗೋನ ಕಾಲ್, ಈ ಥರ ಸೂಪರ್ ಮ್ಯಾನ್, ಯು ವಿಲ್ ಬಿ ಬಿಲೀವ್ ಎ ಮ್ಯಾನ್ ಕ್ಯಾನ್ ಫ್ಲೈ, ಈ ಥರ ಇಂಗ್ಲೀಷ್ ಸಿನಿಮಾಗಳಲ್ಲಿ ಆರಂಭ ಆಗಿದ್ದಿದ್ದು. ಹಾಗೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಅವರ ಒಂದು ಪ್ರಾಡಕ್ಟ್ಗೆ ಒಂದು ಟ್ಯಾಗ್ ಲೈನನ್ನು ಕೊಡ್ತಾ ಬಂದರು. ನಂತರದ ದಿನಗಳಲ್ಲಿ ಸಿನಿಮಾಗಳು ಇದನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಭಾರತೀಯ ಚಿತ್ರರಂಗದಲ್ಲಿ ಟ್ಯಾಗ್ ಲೈನ್ಗಳನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದಂತಹದ್ದು ಹೆಚ್ಚಾಗಿ ತೆಲುಗು ಸಿನಿಮಾಗಳು. ತೆಲುಗು ಸಿನಿಮಾಗಳ ನಂತರ ಭಾರತದ ಇತರ ಭಾಷಾ ಸಿನಿಮಾಗಳು ಸಹ ಟ್ಯಾಗ್ ಲೈನನ್ನು ಹೆಚ್ಚು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಇಂಗ್ಲೀಷಲ್ಲಿ ಇರುವಂಥ ಕೆಲವು ಟ್ಯಾಗ್ ಲೈನನ್ನು ನಾವು ನೋಡೋದಾದರೆ, ಕೆಲವು ಸಿನಿಮಾಗಳ ಟ್ಯಾಗ್ ಲೈನನ್ನು ನಾವು ನೋಡೋದಾದರೆ ಯಾವೆಲ್ಲ ಸಿಗುತ್ತೆ ಅಂತ ಅಂದರೆ, ಈ ಕೆಲವೊಂದು ಇಂಗ್ಲೀಷ್ ಸಿನಿಮಾ ಜಾಸ್ ಅನ್ನುವಂಥ ಸಿನಿಮಾ, ಯು ವಿಲ್ ನೆವರ್ ಗೋ ಇನ್ ವಾಟರ್ ಹೆಗೇನ್, ಈ ಥರ ಟ್ಯಾಗ್ ಲೈನನ್ನು ಅವರು ಇಟ್ಕೊಳ್ತಾ ಬಂದರು. ಹಾಗೆ ಇನ್ ಸ್ಪೇಸ್ ಅನ್ನುವಂಥ ಸಿನಿಮಾದಲ್ಲಿ ನೋ ಒನ್ ಕ್ಯಾನ್ ಹಿಯರ್ ಯುವರ್ ಸ್ಕ್ರೀಮ್ ಅನ್ನುವಂಥ ಟ್ಯಾಗ್ ಲೈನನ್ನು ಇಟ್ಟಿದ್ರು. ಇದೆಲ್ಲ ನಮ್ಮ ಭಾರತೀಯ ಸಿನಿಮಾ ರಂಗವು ಸಹ ಅಬ್ಸರ್ವ್ ಮಾಡ್ತಾ ಇತ್ತು, ಈ ರೀತಿ ಇದೆ ಅನ್ನೋದು ನಮ್ಮ ಜನಗಳ ಭಾವನೆಗೂ ಬಂದಿತ್ತು. ನಂತರ ಆ ಒಂದು ಟ್ಯಾಗ್ ಲೈನ್ಗಳನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಈಗಾಗಲೇ ಹೇಳಿದ ಹಾಗೆಯೇ ತೆಲುಗಿನ ಸಿನಿಮಾಗಳು ಹೆಚ್ಚು ಅದನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ, ಇತ್ತೀಚಿನ ಸಿನಿಮಾಗಳಲ್ಲಿ ನೀವು ನೋಡಿದ ಹಾಗೆಯೇ RRR ಆ ಸಿನಿಮಾದಲ್ಲೂ ಸಹ ಟ್ಯಾಗ್ ಲೈನನ್ನು ಬಳಸ್ಕೊಳ್ಳೋದು ನೋಡಿದ್ದೀರಾ ನೀವು. ಒಂದು ದ ಫೈರ್ ಆ್ಯಂಡ್ ವಾಟರ್ ಅನ್ನುವಂಥ, ದ ಫೈರ್ ದ ವಾಟರ್ ಅನ್ನುವಂಥ ಟ್ಯಾಗ್ ಲೈನನ್ನು ಅವರು ಬಳಸ್ಕೊಂಡಿದ್ರು. ಅದೇ ರೀತಿ ತೆಲುಗು ಸಿನಿಮಾಗಳಲ್ಲಿ ಬೆಳೆದಂಥದ್ದು ನಮ್ಮ ಸಿನಿಮಾಗಳಲ್ಲಿ, ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಳಸ್ಕೊಂಡಿರುವಂಥ ಟ್ಯಾಗ್ ಲೈನ್ ಕುರಿತು ಮುಂದೆ ಮಾತನಾಡ್ತಾ ಸಾಗೋಣ. ನೀವು ಸಹ ನಿಮಗೆ ಇಷ್ಟವಾದಂಥ ಟ್ಯಾಗ್ ಲೈನ್ಗಳು, ಯಾವ ಸಿನಿಮಾದ ಟ್ಯಾಗ್ ಲೈನ್ ನಿಮಗೆ ಇಷ್ಟ ಆಯಿತು,

ಸಿನಿಮಾಗಳಲ್ಲಿರುವಂಥ ಟ್ಯಾಗ್ಲೈನ್ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಮತ್ತೊಂದು ಟ್ಯಾಗ್ಲೈನ್, ಫೇಮಸ್ ಆದಂಥ ಟ್ಯಾಗ್ಲೈನ್ ಕನ್ನಡದಲ್ಲಿ ನಾವು ಕನ್ನಡದ ಮಟ್ಟಿಗೆ ನೋಡೋದಾದರೆ, ಈ ಟ್ರೆಂಡ್ ಬಹಳ ಹಿಂದಿನಿಂದಲೂ ಇದೆ. ವಿಶೇಷವಾಗಿ ಹೇಳಿದೆ ನಾನು ನಿಮಗೆ ಈಗಾಗಲೇ ಆ್ಯಡ್ಸಲ್ಲಿ ಮತ್ತು ಪಾಪ್ ಕಲ್ಚರಲ್ಲಿ ಇದ್ದಂಥ ಟ್ರೆಂಡ್, ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಈ ಒಂದು ಟ್ರೆಂಡ್ ಬಂತು. ತೆಲುಗು ಸಿನಿಮಾ ರಂಗದಲ್ಲಿ ಹೆಚ್ಚು ನಂತರ ನಮ್ಮ ಸಿನಿಮಾಗಳಲ್ಲಿ ಬರೋದಕ್ಕೆ ಆರಂಭ ಆಯಿತು. ಅದರಲ್ಲಿ ಜೋಗಿ ಚಿತ್ರದ ಟ್ಯಾಗ್ಲೈನ್ ಎಷ್ಟು ಅದ್ಭುತವಾದ ಒಂದು ಟ್ಯಾಗ್ಲೈನನ್ನು ಕೊಟ್ಟಿದ್ದಾರೆ ಅಂದರೆ ಶಿವರಾಜ್ಕುಮಾರ್ ಅವರು, ಐ ಫೀಲ್ ದಟ್ ನೆವರ್ ಎಂಡ್ಸ್, ದಿಸ್ ಸೋ ಟ್ರೂ. ಸಿನಿಮಾವನ್ನು ನೋಡಿ ಬಂದಂಥವ್ರಿಗೆ ಅದೊಂದು ಹ್ಯಾಂಗ್ ಓವರ್ ಕೊಡುತ್ತೆ ಸಿನಿಮಾದು ಮದರ್ ಸೆಂಟಿಮೆಂಟ್, ಅದೊಂದು ತಲೆಯಲ್ಲಿ ಉಳ್ಕೊಬಿಡುತ್ತೆ ಆ ಸೆಂಟಿಮೆಂಟ್ಸ್. ಆ ಸೆಂಟಿಮೆಂಟ್ಸ್ ಹೆಂಗೆ ಅಂತ ಅಂದರೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಅಂತಹ ಭಾವವನ್ನು ಕೊಟ್ಟಿರುವಂಥ ಸಿನಿಮಾ, ಕೊನೆಯವ್ರಿಗೆ ಏನಾಗುತ್ತೆ, ತಾಯಿ ಮಗ ಸೇರ್ತಾರಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಕೊನೆಗೆ ತಮ್ಮ ತಮ್ಮ ತಾಯಿ ಮೇಲೆ ಅವರಿಗೆ ಮಕ್ಕಳಿಗೆ ಆಗುವಂಥ ಪ್ರೀತಿ ಇದೆಯಲ್ಲ, ಅದನ್ನು ವಿವರಿಸೋಕ್ಕಾಗೋದಿಲ್ಲ. ಇದು ಮತ್ತಷ್ಟು ದುಪ್ಪಟ್ಟು ಮಾಡುವಂಥ ಸಿನಿಮಾ, ಎ ಫೀಲ್ ದಟ್ ನೆವರ್ ಎಂಡ್ಸ್. ಜೋಗಿ ಸಿನಿಮಾದ ಈ ಒಂದು ಟ್ಯಾಗ್ಲೈನ್ ಬಹಳನೇ ಒಂದು ಪ್ರಸಿದ್ಧಿಯನ್ನು, ಜನ ಮನ್ನಣೆಯನ್ನು ಪಡ್ಕೊಂಡಿದ್ದಂಥ ಟ್ಯಾಗ್ಲೈನ್ ಇದು.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾಗಳಲ್ಲಿ ಬರುವಂಥ ಟ್ಯಾಗ್ ಲೈನ್ ಕುರಿತಾಗಿ ನಾವು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಸಿನಿಮಾ ಟ್ಯಾಗ್ ಲೈನ್ಸ್ ಏನಪ್ಪ ಅಂತಂದರೆ, ಒಂದು ಸಿನಿಮಾದ ಹೆಡ್ಡಿಂಗ್ಸ್ ಬಂದ ತಕ್ಷಣ, ಸಿನಿಮಾದ ಹೆಸರು ಆ ಟೈಟ್ಲ್ ಬಂದ ತಕ್ಷಣ, ಅದರ ಟೈಟ್ಲ್ ಕೆಳಗಡೆ ಬರುವಂತಹ ಒಂದು ಕ್ಯಾಚಿ ಟೈಟಲ್ ಇದು. ಈ ಟ್ಯಾಗ್ ಲೈನ್ಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಆರಂಭದಲ್ಲಿ ಈಗಾಗಲೇ ತಿಳಿಸಿದ ಹಾಗೆಯೇ ನಾನು ಹ್ಯಾಡ್ಸ್ಗಳಲ್ಲಿ ಹಾಗೆ ಪಾಪ್ ಆಲ್ಬಮ್ಗಳಲ್ಲಿ ಟ್ಯಾಗ್ ಲೈನ್ಸನ್ನು ಬಳಸಲಾಗ್ತಾ ಇತ್ತು. ನಂತರದ ದಿನಗಳಲ್ಲಿ ಭಾರತೀಯ ಮಟ್ಟಕ್ಕೆ ನೋಡೋದಾದರೆ, ಭಾರತೀಯ ಸಿನಿಮಾ ಮಟ್ಟಕ್ಕೆ ನೋಡೋದಾದರೆ, ಇದು ಮೊದಲು ತೆಲುಗು ಭಾಷೆಯಲ್ಲಿ, ನಂತರ ಎಲ್ಲ ಭಾಷೆ ಭಾರತೀಯ ಭಾಷೆಗಳು ಇದನ್ನು ಬಳಸೋದಕ್ಕೆ ಆರಂಭ ಮಾಡಿದ್ರು. ಇಂಗ್ಲೀಷ್ನಲ್ಲಿ ಹೇಗಪ್ಪ ಅಂತ ಅಂದರೆ, ಸಿನಿಮಾದ ಕಥೆಗಳನ್ನು ತಿಳಿಸೋದಕ್ಕೆ ಈ ಟ್ಯಾಗ್ ಲೈನ್ಗಳನ್ನು ಬಳಸ್ತಾ ಇದ್ರು. ಅದೇ ಭಾರತೀಯ ಸಿನಿಮಾ ರಂಗಗಳಲ್ಲಿ ಕತೆಗಳಿಗಿಂತ ಹೆಚ್ಚಾಗಿ ವ್ಯಕ್ತಿಯ ಅಂದರೆ ಪಾತ್ರಧಾರಿಯ, ತೆಲುಗು ಸಿನಿಮಾದಲ್ಲಿ ಆರಂಭ ಆಗಿದ್ದು, ಪಾತ್ರಧಾರಿಯ ಒಂದು ನಾಯಕ ನಟನ ಒಂದು ಕ್ಯಾರೆಕ್ಟರನ್ನು ಹೇಳುವಂಥದಕ್ಕೆ ಟ್ಯಾಗ್ ಲೈನನ್ನು ಬಳಸ್ತಾ ಇದ್ರು. ನಂತರ ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಕನ್ನಡದ ಪ್ರೇಕ್ಷಕರು, ಕನ್ನಡದ ನಿರ್ದೇಶಕರು ಬಹಳನೇ ಒಂದು ಬುದ್ಧಿವಂತ ನಿರ್ದೇಶಕರು, ನಿರ್ಮಾಪಕರು, ಪ್ರೇಕ್ಷಕರು. ಯಾಕಂದರೆ ಕನ್ನಡದಲ್ಲಿ ಸಿನಿಮಾ ಹಿಟ್ಟಾದರೆ ಎಲ್ಲ ಕಡೆ ಹಿಟ್ಟಾದಾಗಿ, ನಮ್ಮಲ್ಲಿ ಬರುವಂಥ ಟ್ಯಾಗ್ ಲೈನ್ಗಳು ಸಹ ಅದೇ ರೀತಿ ಒಂದು ಬಹಳವಾದ ಒಂದು ಸಿನಿಮಾದ ಆಂತರ್ಯವನ್ನು ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು. ಅದೇ ರೀತಿ ಟ್ಯಾಗ್ ಲೈನ್ಸನ್ನು ನೋಡೋದಾದರೆ, ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೀನಿ, ಕಾಂತಾರ ಅಂತ ಅಂದರೆ ಲೆಜೆಂಡ್,

ಆ ಒಂದು ಒಂದು ಕಾಡಿನ ನಡುವೆ, ಆ ಒಂದು ಊರಿನ ಕಗ್ಗತ್ತಲ ಒಂದು ಕಾಡಿನಲ್ಲಿ ಆಗುವಂಥ ಏನೋ ಒಂದು ಸಿಚುವೇಶನ್, ಇಟ್ಸ್ ರಿಲೇಟೆಡ್ ಟು ಪ್ರಕೃತಿ ಅನ್ನೋದು ಎಲ್ಲರ ನಾಲೆಜು ಬರುತ್ತೆ. ಅದೇ ರೀತಿ ಕತೆಗಳನ್ನು ತಿಳಿಸೋದಕ್ಕೆ ಈ ಟ್ಯಾಗ್ಲೈನ್ಗಳು ಹೆಲ್ಪ್ ಮಾಡ್ತವೆ. ಕನ್ನಡ ಚಿತ್ರರಂಗದಲ್ಲಿ ಏಕಾಂಗಿ ಸಿನಿಮಾದ ಟ್ಯಾಗ್ಲೈನ್ ಭಾಳನೇ ಫೇಮಸ್ ಆಗಿತ್ತು. ಏಕಾಂಗಿ ಚಿತ್ರ ರವಿಚಂದ್ರನ್ ಅವರು, ವಿ ರವಿಚಂದ್ರನ್ ಅವರು ಆ ಸಿನಿಮಾವನ್ನು ತಂದಾಗ ಆ ಸ್ಯಾಂಡ್ ರಾಕ್ ಕಾರ್ ಮತ್ತು ಅದರಲ್ಲಿ ಏಕಾಂಗಿ, ಅದರ ಕೆಳಗಡೆ ಟ್ಯಾಗ್ಲೈನ್ ಲಿವ್ ಮೀ ಅಲೋನ್, ಈ ಟ್ಯಾಗ್ಲೈನ್ ಸಹ ಬಹಳ ಒಂದು ಫೇಮಸ್ ಆಗಿದ್ದಂಥ ಟ್ಯಾಗ್ಲೈನ್.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಟ್ಯಾಗ್ಲೈನ್ಸ್ ಕುರಿತು ಮಾತನಾಡ್ತಾ ಇದ್ದೀವಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಫೇಮಸ್ ಆದಂಥ ಟ್ಯಾಗ್ಲೈನ್ಗಳು ನೋಡೋದಾದರೆ, ದುನಿಯಾ ಚಿತ್ರದ ಟ್ಯಾಗ್ಲೈನ್ ಭಾಳ ಒಂದು ಫೇಮಸ್ ಆಗಿದೆ.

ಯಾವುದೋ ಕಷ್ಟಕ್ಕಾಯ್ತ, ಅನಾರೋಗ್ಯಕ್ಕಾಯ್ತ, ಏನಕ್ಕಾಯಿತು ಯಾರಿಗೂ ಗೊತ್ತಿರಲ್ಲ. ಎಲ್ಲರ ಸಾವುಗಳು ಒಂಥರ ಮಿಸ್ಟ್ರಿ. ಆದರೆ ಎಲ್ಲರೂ ಒಂದೇ ಅನ್ನುವಂತೆ ಆ ಒಂದು ಜಾಗದಲ್ಲಿ ಎಲ್ಲರೂ ಎಲ್ಲವನ್ನು ಬಿಟ್ಟು ಒಂದಾಗಿರುವಂತಹ ದೇಹಗಳು ಅಲ್ಲಿರ್ತವೆ. ಈ ರೀತಿಯಾಗಿ ಕ್ಯಾಚಿ ಟೈಟ್ಲಲ್ಲಿ ಆ ದುನಿಯಾ ಸಿನಿಮಾವೂ ಸಹ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಡ್ತು. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಆಗ ಕನ್ನಡ ಸಿನಿಮಾಗಳು ಕೆಲವು ಸಿನಿಮಾಗಳು ಬಿಟ್ಟರೆ ಇನ್ಯಾರೋ ಕೆಲವು ನಟರ ಸಿನಿಮಾಗಳು ಹೋಗ್ತಾ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬಂದಂಥ ಸಿನಿಮಾ ಇದು. ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದಂಥ ಸಿನಿಮಾ ಈ ದುನಿಯಾ. ಇದರ ಟ್ಯಾಗ್ಲೈನ್, ಯಾರ ಗೋರಿ ಮೇಲೂ ಯಾರು ಯಾಕೆ ಸತ್ರು ಅಂತ ಬರ್ತಿರೋಲ್ಲ ಅನ್ನುವಂಥ ಟ್ಯಾಗ್ಲೈನ್.

ಸಿನಿಮಾ ಟ್ಯಾಗ್ಲೈನ್ಸ್ ಅನ್ನುವಂಥ ವಿಷಯದ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತಷ್ಟು ಎಷ್ಟೊಂದು ಸಿನಿಮಾಗಳಿದೆ ನಮ್ಮ ಸ್ನೇಹಿತರು ಬಹಳ ಲಿಸ್ಟ್ಗಳನ್ನು ಕಳಿಸ್ತಾ ಇದ್ದಾರೆ, ಹಾಗೆ ನಿಮಗೂ ಸಹ ಗೊತ್ತಿರುತ್ತೆ. ಕೆಲವು ಟ್ಯಾಗ್ಲೈನ್ಸನ್ನು ತೆಗೆದುಕೊಂಡು ನಾನು ಮಾತನಾಡ್ತಿದ್ದೀನಿ ಸ್ನೇಹಿತರೆ. ದಿಯಾ ಸಿನಿಮಾದ ಟ್ಯಾಗ್ಲೈನ್ ನಿಜವಲ್ಲೂ ಅರ್ಥಪೂರ್ಣವಾಗಿದೆ, ಫುಲ್ ಆಫ್ ಸರ್ಪ್ರೈಸಸ್ ಅನ್ನುವಂಥ ಟ್ಯಾಗ್ಲೈನನ್ನು, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅನ್ನುವಂಥ ಟ್ಯಾಗ್ಲೈನನ್ನು ಇರುವಂತಹ ಸಿನಿಮಾ ಈ ದಿಯಾ ಸಿನಿಮಾ. ಇದರಲ್ಲಿ ಹೇಗಪ್ಪ ಅಂತ ಅಂದರೆ, ನಾಯಕಿಯ ಪರಿಸ್ಥಿತಿ ಇದೆಯಲ್ಲ, ಮನ್ಸಾರ ಪ್ರೀತಿಸಿದಂತಹ ತನ್ನ ಹುಡುಗನು ಇಲ್ಲ ಅಂತ ಗೊತ್ತಾಗಿ ತನ್ನ ಮನಸ್ಸನ್ನು ಹೇಗೋ ದಂಡಿಸಿನೋ ಹಿಂಸಿಸಿನೋ ಪ್ರೀತಿಸಿನೋ ಸರಿ ಮಾಡಿಕೊಂಡು

ಇನ್ನೊಂದು ಬದುಕನ್ನು ನೋಡುವಾಗ ತನ್ನ ನೆಚ್ಚಿನ ಜೀವ ಹೆದರು ಬಂದು ನಿಲ್ಲುತ್ತೆ. ಓಕೆ, ಇವಾಗ ಏನು ಮಾಡಲಿ, ಚಾಯ್ಸ್ ಗೊತ್ತಾಗಲ್ಲ, ಕನ್ಫ್ಯೂಷನ್ ಎಗೇನ್. ಇನ್ನೊಂದು ಹುಡುಗ ಯಾವುದೇ ಒಂದು ಯೋಚನೆ ಇಲ್ಲದೆ ಬದುಕನ್ನು ಪಾಸಿಟಿವ್ ಆಗಿ ತೊಗೊಂಡು ನೆಮ್ಮದಿಯಾಗಿ ಬದುಕ್ತಾ ಇರುವಂಥ ಹುಡುಗ, ಕೊನೆಗೆ ಆತನಿಗೆ ಈ ಒಂದು ಪರಿಸ್ಥಿತಿ ಎದುರಾದಾಗ ಯಾವುದೋ ಒಂದು ಹುಡುಗಿ ಪ್ರಾಣ ಕಳ್ಕೊಳ್ಳುವಂಥ ಹುಡುಗಿಯ ಮನಸ್ಸನ್ನು ಸರಿ ಮಾಡಿ ಆಕೆಯ ಜೀವನವನ್ನು ಸರಿ ಮಾಡೋಕ್ಕೋಗಿ ಈತನು ಆಕೆಯ ಜೀವನದ ಭಾಗವಾಗಿ ಕೊನೆಗೆ ಆ ಜೀವನದ ಭಾಗವಾದರ ಪರಿಣಾಮವಾಗಿ ತನ್ನ ಬೇಕಾದ ಜೀವಗಳನ್ನು ಕಳೆದುಕೊಂಡು ತನ್ನ ಜೀವವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲೈಫು ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗುತ್ತೆ ನೋಡಿ. ಒಂದು ಇಂಟ್ರೋವರ್ಟ್ ಆಗಿರುವಂಥ ಹುಡುಗಿ, ಯಾವುದೇ ಮಾತುಗಳನ್ನು ಹೇಳದೇ ಇರುವಂಥ ಹುಡುಗಿ, ಕೇವಲ ಕಣ್ಣಿನಲ್ಲೇ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇರ್ತಾಳೆ. ಆ ಪ್ರೇಮ ಪಲಿಸುತ್ತೆ, ಅದೊಂದು ಸರ್ಪ್ರೈಸ್. ಮತ್ತು ಆ ಪ್ರೇಮ ಕಳ್ಕೊತಾಳೆ, ಅದೊಂದು ಸರ್ಪ್ರೈಸ್. ಮತ್ತು ತನ್ನನ್ನು ತಾನು ಕಳ್ಕೊಬೇಕು ಅಂತ ಹೋಗ್ತಾಳೆ, ಅದು ಬದುಕ್ತಾಳೆ, ಅದೊಂದು ಸರ್ಪ್ರೈಸ್. ಪುನಃ ಪ್ರೇಮ ಆಗುತ್ತೆ, ಮತ್ತೊಂದು ಸರ್ಪ್ರೈಸ್. ಪುನಃ ಪ್ರೇಮ ಆಗಿ ಏನೋ ಒಂದು ಲೈಫ್ ಸೆಟ್ಲ್ ಆಗೋ ಟೈಮ್ಗೆ ಹಳೆ ಪ್ರೇಮ ಮುಂದೆ ಬಂದಿಲುತ್ತೆ, ಅಲ್ಲೊಂದು ಸರ್ಪ್ರೈಸ್. ಸರಿ, ಹಳೆ ಪ್ರೇಮವನ್ನು ತೊರೆದು ಮುಂದೆ ಹೋದಾಗ ಹುಟ್ಟಿದಂಥ ಹೊಸ ಪ್ರೇಮವು ಕಳೆದೋಗುತ್ತೆ. ಹೀಗೆ ಸಿನಿಮಾದಲ್ಲಿ ಯಾರಿಗೆ ಬ್ಲೇಮ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಫುಲ್ ಆಫ್ ಸರ್ಪ್ರೈಸ್ ಇರುವಂಥ ಸಿನಿಮಾ ಈ ದಿಯಾ ಸಿನಿಮಾ.

ಸಿನಿಮಾ ಟ್ಯಾಗ್ಲೈನ್ಸ್ ಕುರಿತಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಟ್ಯಾಗ್ಲೈನ್ಗಳು ಬರೆಯೋದಕ್ಕೆ ಆರಂಭ ಆದಮೇಲೆ ಟ್ಯಾಗ್ಲೈನನ್ನು ಯಾರು ಕೊಡ್ತಾರೆ ಅವ್ರಿಗೆ ಇರುವಂಥ ಬ್ರಿಲಿಯನ್ಸ್ ಏನು ಅಂತ ನಾವು ನೋಡ್ಬೋದಾಗುತ್ತೆ. ಕೆಲವು ಟ್ಯಾಗ್ಲೈನ್ಗಳನ್ನು ನೋಡೋಣ. ಪೃಥ್ವಿ, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಇದು ಸ್ನೇಹಿತರೆ. ಈ ಸಿನಿಮಾದಲ್ಲಿ ಟ್ಯಾಗ್ಲೈನ್ ಅವ್ರು ಕೊಟ್ಟಿರೋದು ಅಲ್ಟಿಮೇಟ್ ಪವರ್. ಒಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ಪವರ್ ಸ್ಟಾರ್ ಅಂತ ಕರೀತಾರೆ, ಇನ್ನೊಂದು ಅಲ್ಟಿಮೇಟ್ ಪವರ್ ಅಂತ ಅಂದರೆ ಸಿನಿಮಾದಲ್ಲಿ ಅವರೊಬ್ಬರು IAS ಆಫೀಸರ್. ಆ ಸಿನಿಮಾ ಬಂದ ನಂತರ ಆದಂಥ ಸಾಮಾಜಿಕ ಬದಲಾವಣೆಗಳು ಇಂದಿಗೂ ಸಹ ಯಾರೂ ಮರೆಯೋದಕ್ಕಾಗೋದಿಲ್ಲ. ಒಂದು ಅಲ್ಟಿಮೇಟ್ ಪವರ್ ಮೆಂಟಾಲಿಟಿ ಇರೋದ್ರಿಂದನೇ ಪುನೀತ್ ರಾಜ್ಕುಮಾರ್ ಅವರು

ಆ ಪಾತ್ರವನ್ನು ಒಪ್ಕೊಂಡು ಮಾಡಿದ್ರು, ಆ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಹಾಗೆ ಒಬ್ಬ ಐ ಎ ಎಸ್ ಆಫೀಸರ್ಗಿರುವಂಥ ಅಲ್ಟಿಮೇಟ್ ಪವರನ್ನು ಎಲ್ಲರಿಗೂ ತೋರಿಸ್ಕೊಟ್ರು. ಹಾಗೆ ಮತ್ತಷ್ಟು ಸಿನಿಮಾಗಳ ಕುರಿತು ನಾವು ನೋಡೋದಾದರೆ, ಟಗರು ಮೈಯೆಲ್ಲ ಪೊಗರು, ಶಿವರಾಜ್ಕುಮಾರ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆ ಸಿನಿಮಾದಲ್ಲಿ ಅವರು ನಡ್ಕೊಳ್ಳೋ ರೀತಿ, ಎಸ್ ಮೈಯೆಲ್ಲ ಪೊಗರು, ಏನಕ್ಕೂ ಕೇರಿಂಗ್ ಇಲ್ಲ, ಒಂದು ಡೇರಿಂಗ್ ಆ್ಯಟಿಟ್ಯೂಡ್ ಶಿವರಾಜ್ಕುಮಾರ್ ಅವ್ರದ್ದು ಆ ಸಿನಿಮಾದಲ್ಲಿ. ಹಾಗೆ ಮತ್ತೊಂದು ಟ್ಯಾಗ್ ಲೈನ್ ನಾವು ನೋಡೋದಾದರೆ, ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು, ಲವ್ ಫೈಂಡ್ಸ್ ಇಟ್ಸ್ ವೇ. ಸಿಂಪಲ್ ಕತೆ, ಸಿನಿಮಾ ಅಂಥ ಅದ್ಭುತ ಸ್ಟೋರಿ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಸಿಂಪಲ್ ಕತೆನ ಎಷ್ಟು ಅದ್ಭುತವಾಗಿ ಎಷ್ಟು ಪ್ರೀತಿಯಿಂದ ತೋರಿಸ್ಬೋದು, ಅಷ್ಟು ಪ್ರೀತಿಯಿಂದ ಈ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ತೋರಿಸಲಾಗಿದೆ. ಅನೇಕ ಒಂದಷ್ಟು ಟ್ವಿಸ್ಟ್ಗಳಿದೆ, ಬಟ್ ಏನೇ ಟ್ವಿಸ್ಟ್ ಆದರೂ ಆ ಪ್ರೇಮಿ ತನ್ನ ಪ್ರೇಯಸಿಯಿಂದೇ ಹೋಗ್ತಾನೆ, ಆ ಪ್ರೇಯಸಿಗೆ ತನ್ನ ಪ್ರೇಮಿಯ ಪ್ರೇಮವೇ ಸಿಗುತ್ತೆ. ಅದಕ್ಕೆ ಹೇಳೋದ ಮಾತು ಲವ್ ಫೈಂಡ್ಸ್ ಇಸ್ ವೇ ಅಂತ. ಕೃಷ್ಣ ಪ್ರಣಯ ಸಖಿ ಚಿತ್ರ ಆ ಟ್ಯಾಗ್ ಲೈನ್, ಆ ಚಿತ್ರಕ್ಕೆ ಬಹಳ ಪೂರಕವಾದಂಥ ಟ್ಯಾಗ್ ಲೈನ್.

ಸಿನಿಮಾಗಳಲ್ಲಿ ಟ್ಯಾಗ್ ಲೈನ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಮುಂದಿನ ಕೆಲವು ಟ್ಯಾಗ್ ಲೈನ್ಗಳ ಕುರಿತು ಮಾತನಾಡ್ತಾ ಸಾಗಣ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಟ್ಯಾಗ್ ಲೈನ್ ವಿಷಯದಲ್ಲಿ ಬಹಳ ಒಂದು ರೆವಲ್ಯೂಷನ್ ಆದದ್ದು ಯಾವುದಪ್ಪ ಅಂತ ಅಂದರೆ ಎ ಸಿನಿಮಾದ ಟ್ಯಾಗ್ ಲೈನ್ ಸ್ನೇಹಿತರೆ.

ಈ ಸಿನಿಮಾ ಹೇಗಿತ್ತಪ್ಪ ಅದರ ಟ್ಯಾಗ್ಲೈನ್ ಅಂದರೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಹೇಗಿತ್ತು ಜನಗಳ ಮನಸ್ಸಿನಲ್ಲಿ ಅಂತ ಅಂದರೆ, ಏನಿದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತಿದ್ದಾರೆ ಅಂದರೆ, ಸಿನಿಮಾ ನೋಡಿದವರೇ ನಾನು ದಡ್ಡನ, ನಾನಿಗೆ ದಡ್ಡಾಗಲಿ, ನಾನು ಬುದ್ಧಿವಂತನೇ, ನಾನು ಸಿನಿಮಾ ನೋಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಜನಗಳಿಗೆ ಬಂದಿತ್ತು ಅಂದರೆ ತಪ್ಪಾಗಲಾರ್ದು. ಆಗ ಉಪೇಂದ್ರ ಅವರು ಈ ಟ್ಯಾಗ್ಲೈನ್ ಕೊಡೋದರಲ್ಲಿ ತುಂಬಾ ಎಕ್ಸ್ಪರ್ಟ್, ಅಷ್ಟು ಅದ್ಭುತವಾಗಿ ಟ್ಯಾಗ್ಲೈನನ್ನು ಕೊಟ್ಟಿದ್ದಾರೆ. ಹಾಗೆ ಉಪ್ಪಿಟ್ಟುನಲ್ಲಿ ನೀನು ಅನ್ನೋನು ಎಷ್ಟು ಚೆನ್ನಾಗಿದೆ, ನೀನು ಅನ್ನೋನು, ನೀನು ಅನ್ನೋನು ಅಂತ ಕನ್ನಡದಲ್ಲಿ, ಆದರೆ ಅನ್ ನೌನ್ ಗೊತ್ತಿಲ್ಲದೆ ಇರೋವನು, ನೀನು ನೀನು ಅಂತ ನಿನ್ನನ್ನು ನೀನು ಪ್ರತಿನಿಧಿಸಿಕೊಳ್ಳೇ ಇರುವಂಥವನು ಅನ್ನುವಂತಹ ಟ್ಯಾಗ್ಲೈನನ್ನು ಕೊಟ್ಟಂಥವರು ಉಪೇಂದ್ರ ಅವರು. ಉಪೇಂದ್ರ ಅವರ ಟ್ಯಾಗ್ಲೈನ್ಗಳು ಈಗಾಗಲೇ ಹೇಳಿದ ಹಾಗೆಯೇ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಅಂದರೆ, ಯಾಕೆ ನನ್ನ ದಡ್ಡನ ಅಂತ ನಮ್ಮ ಬಹಳ ಜನಗಳು ಆಗ ನೋಡಿದಂಥ ಸಿನಿಮಾ ಅದು. ಉಪ್ಪಿಟ್ಟು, ನೀನು, ಅನ್ನೋನು,

ಅನ್ನೌನು ಅನ್ನೌನ್ ಆಗುತ್ತೆ. ಉಪೇಂದ್ರ ಅವರ ಸಾಹಿತ್ಯದಲ್ಲಿರುವಂಥ ಟ್ವಿಸ್ಟ್ ಅದು, ನೀನಲ್ಲ ನೀ ನಲ್ಲ. ಹೀಗೆ ಅನೇಕ ಉಪೇಂದ್ರ ಅವರ ಟ್ವಿಸ್ಟ್ಗಳನ್ನು ನೋಡ್ಬೋದು. ಇಂದಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಟ್ಯಾಗ್ಲೈನ್ಗಳ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಕನ್ನಡ ಸಿನಿಮಾಗಳಲ್ಲಿ ಇರುವಂಥ ವಿಶೇಷವಾದ ಟ್ಯಾಗ್ಲೈನ್ಗಳ ಕುರಿತು ಮಾತನಾಡ್ತಿದ್ದೀವಿ. ಟ್ಯಾಗ್ಲೈನ್ಗಳು ಚಿತ್ರಗಳ ಆಂತರ್ಯವನ್ನು ಬಿಚ್ಚಿಡುವಂಥ ಚಿಕ್ಕದಾದ ಪುಟ್ಟದಾದ ಸವಿಯಾದ ಮಾತುಗಳು. ಈ ಟ್ಯಾಗ್ಲೈನ್ಗಳ ಮೂಲಕ ಸಿನಿಮಾಗಳಲ್ಲಿ ನೀವು ಟ್ಯಾಗ್ಲೈನನ್ನು ನೋಡಿದ್ರೆ ಕತೆ ಏನಿದೆ ಅಂತ ಒಂದು ಗೆಸ್ಸನ್ನು ಮಾಡ್ಬೋದು ನೀವು. ಇನ್ನು ಕೆಲವು ಮತ್ತಷ್ಟು ಟ್ಯಾಗ್ಲೈನ್ಗಳನ್ನು ನೋಡೋಣ. ಈ ಮಿಲನ ಸಿನಿಮಾದು ದ ಕಲರ್ಸ್ ಆಫ್ ಲವ್, ಬಿ ಲವ್ ಎಷ್ಟು ಬ್ಯೂಟಿಫುಲ್ ಕಲರ್ ಅಂತ ತೋರಿಸಿರೋದು ಸಿನಿಮಾ, ಈ ನಮ್ಮ ಮಿಲನ ಸಿನಿಮಾ. ಹಾಗೆ ಅಂಬಾರಿ ಸಿನಿಮಾದ ಟೈಟ್ಲ್ ಇದೆ ನೋಡಿ, ಟ್ಯಾಗ್ಲೈನ್ ಅದು ಭಾಳ ಚೆನ್ನಾಗಿದೆ, ಪ್ರೀತಿಯ ಜೊತೆಯಲ್ಲಿ. ಅಂಬಾರಿ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ತಾಯಿ ಚಾಮುಂಡಿಯನ್ನು ಹೊತ್ತು ತಿರುಗುವಂಥದ್ದು. ಅಂಬಾರಿ ಹಿಂದೆ ಮಹಾರಾಜರು ಕೂರ್ತಾ ಇದ್ದರು. ಆದರೆ ಪ್ರೇಮಿ ತನ್ನ ಅಂಬಾರಿಯನ್ನು ಏನು ಬಳಸ್ಕೋಬೋದು, ಆತ ಒಬ್ಬ ಬಡವ, ಆತನ ಬಳಿ ಒಂದು ಸೈಕಲ್ ಬಿಟ್ಟರೆ ಇನ್ನೇನಿಲ್ಲ, ಅದನ್ನೇ ಒಂದು ಅಂಬಾರಿ ಮಾಡಿಕೊಂಡು ತನ್ನ ಪ್ರೇಯಸಿಯನ್ನು ಆಕೆಯನ್ನು ದೇವರ ಥರ ಹೊತ್ತು ತಿರುಗುವಂತಹ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಕೇವಲ ಜೊತೆಯಲ್ಲೇ ಯಾವಾಗೂ ಜೊತೆಯಲ್ಲೇ ಸಾಗುವಂತಹದ್ದು ಆ ಪ್ರೀತಿ. ಮುಂಗಾರು ಮಳೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ, ಅದರ ಟ್ಯಾಗ್ಲೈನ್ ಸಹ ಹನಿ ಹನಿ ಪ್ರೇಮ್ ಕಹಾನಿ. ಹಾಗೆ ಇನ್ನೊಂದಷ್ಟು ಸಿನಿಮಾಗಳ ನೋಡೋದಾದರೆ ರಾಜ್ ದ ಶೋಮ್ಯಾನ್, ಪುನೀತ್ ರಾಜ್ಕುಮಾರ್ ಅವರು ಆ ಸಿನಿಮಾದಲ್ಲಿ ಶೋಮ್ಯಾನ್ ಆಗಿನೇ ನಟಿಸಿದ್ದಾರೆ. ಅಷ್ಟು ಅದ್ಭುತವಾದಂಥ ಸಿನಿಮಾ, ಅವರ ಎಲ್ಲ ನಟನಾ ಸಾಮರ್ಥ್ಯವನ್ನು ಹೋರೆ ಹಚ್ಚಿದಂಥದ್ದು. ಅವರು ಸ್ಟಂಟ್ಸ್ ಮಾಡಿರೋದನ್ನು ಪ್ರೇಮ್ ಅವರು ಹೇಳ್ತಾರೆ, ಅವರಿಗೆ ಹಾಕಿದಂತಹ ರೀಟೇಕನ್ನು ತೆಗೆದುಕೊಂಡಂತಷ್ಟು ನೋಡಿದ್ರೆ ಇಡೀ ರಾತ್ರಿ ಒಂದು ಸ್ಟಂಟ್ಸನ್ನು ಮಾಡ್ತಾರೆ, ರೋಪ್ ಕಟ್ಟಿ ಕಟ್ಟಿ ಎಳೆಯೋದು. ಬಟ್ ಥ್ರೋಔಟ್ ದಟ್ ಸೀನ್ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಇಲ್ಲ ಆಗಲ್ಲ ಅಂತ ಹೇಳಿದ್ದೇ ಇಲ್ವಂತೆ. ಆ ರೀತಿ ಶೋಮ್ಯಾನ್ ಶೋವನ್ನು ಮಾಡಿದರು ಅವರು ರಾಜ್ ಸಿನಿಮಾದಲ್ಲಿ. ದ ರಾಜ್ ದ ಶೋಮ್ಯಾನ್ ಕರೆ ಆದ ಸಿನಿಮಾವನ್ನು ಮೊದಲು ಆರಂಭಿಸಿದಾಗ ರಾಜ್ ಪೋಲಿ ಅಂತ ಟ್ಯಾಗ್ಲೈನನ್ನು ಕೊಟ್ಟಿದ್ರಂತೆ. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಲ್ಲ ಬೇಡ ಬೇಡ ಪುನೀತ್ ನೀನು ಈ ಥರ ಪೋಲಿ ಅಂದರೆಲ್ಲ ಹೇಗೆ ಅಂದ್ಬಿಟ್ಟು ರಾಜನ್ನ ಶೋಮ್ಯಾನ್ ಅಂತ ಪ್ರೇಮ್ ಅವರು ಮುಂದೆ ಚೇಂಜ್ ಮಾಡ್ತಾರೆ.

ಸಿನಿಮಾದ ಟ್ಯಾಗ್ಲೈನ್ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅನೇಕ ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಮಿಲನ ಮೂವಿ ಟ್ಯಾಗ್ಲೈನ್ ದ ಕಲರ್ಸ್ ಆಫ್ ಲವ್ ನನಗೆ ತುಂಬ ಇಷ್ಟ. ಈ ಮೂವಿ ನನ್ನ ಫೇವ್ರೆಟ್. ಆ್ಯಂಡ್ ಒನ್ ಮೋರ್ ಟೈಟಲ್ ಇಷ್ಟ ಆಗೋದು ರೇಡಿಯೋ ಮಿತ್ರ ಸಂತೋಷ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರುವಂಥ ಟ್ಯಾಗ್ಲೈನ್ ನಿಮಗೆ ಇಷ್ಟ ಆಗಿದೆ ಅಂತ ಕೇಳಿ ಬಹಳ ಖುಷಿಯಾಯಿತು. ಯಾರಿದು ಸನ್ನಿದೇವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪರಿಮಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿನಿಮಾದ ಟ್ಯಾಗ್ಲೈನ್ಗಳ ಬಗ್ಗೆ ಗೀತೆಗಳು ಒಳ್ಳೆಯ ಕಾರ್ಯಕ್ರಮ. ತುಂಬ ಸಿನಿಮಾಗಳು ಇಷ್ಟ ಆಯಿತು. ದಿಯಾ ಸಿನಿಮಾ ನನಗೆ ಇಷ್ಟ ಆಯಿತು. ಮತ್ತೊಮ್ಮೆ ಚಿತ್ರವನ್ನು ನೋಡಬೇಕು ಅನಿಸಿತು. ಮತ್ತೊಮ್ಮೆ ಇಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳ್ತಿದ್ರೆ ಖಂಡಿತ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಗಾಳಿಪೇಟೆ ಗ್ರಾಮದಿಂದ ಅಚ್ಯುತ ನಾಗವಣಿ ತರುಣ್ ತನು ಅವರ ಸಂದೇಶ, ಮೆಚ್ಚುಗೆಯ ಸಂದೇಶ ಬಂದಿದೆ. ನಂಜನಗೂಡು ತಾಲೂಕು ಸಿಂಧವಳ್ಳಿ ಗ್ರಾಮದ ಎಸ್ ಎಂ ಮಹೇಶ್ ಅವರ ರಾಜ್ ಸಿನಿಮಾದ ಟ್ಯಾಗ್ಲೈನನ್ನು ಇಷ್ಟಪಟ್ಟಿದ್ದಾರೆ ಇವರು. ಹಾಗೆ ಸಿನಿಮಾಗೆ ಕ್ಯಾಚಿ ಟ್ಯಾಗ್ಲೈನ್ ಬರೆಯೋದು ಒಂದು ಕ್ರಿಯೇಟಿವ್ ಟಾಸ್ಕ್. ಅದನ್ನು ಆಡಿಯನ್ಸ್ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಆ ಸ್ಟೋರಿನ ಆಡಿಯನ್ಸ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸೋ ಕೆಲಸ ಮಾಡುತ್ತೆ. ಸಮಟೈಮ್ಸ್ ಹೀರೋ ಕ್ಯಾರೆಕ್ಟರ್ನ ಕೆಲವೊಂದು ಟ್ಯಾಗ್ಲೈನ್ಸ್ ಹೇಳ್ಬೋದು, ಪಂಚ್ ಕೊಡೋ ಟ್ಯಾಗ್ಲೈನ್ಸ್ಗಳು ಇದೆ. ಹಾಗೆ ಟೈಟ್ಲು ಯಾವಾಗೂ ಒಂದು ಬಿಗ್ಗರ್ ಫಾಂಟಲ್ಲಿರುತ್ತೆ, ಟ್ಯಾಗ್ಲೈನ್ಸ್ ಅದ್ರ ಸ್ಮಾಲ್ ಆಗಿದ್ದು ಅದನ್ನು ಪೂರಕವಾಗಿರುತ್ತೆ ಅಂತ ನಂಬರ್ ಎಂಡಿಂಗ್ 5-7-4-6-8 ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಷಾ ಅವರು ಲಂಡನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಪ್ಪ ಜೆ ಪಿ ನಗರಿಂದ. ಹಾಗೆ ಯಾರಿದು ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಟೈಟ್ಲ್ ಬಗ್ಗೆ ನಾವು ನೋಡೋದಾದರೆ ಮಠ ಸಿನಿಮಾದ ಟ್ಯಾಗ್ಲೈನ್ ಭಾಳ ಇಷ್ಟ ಆಗುತ್ತೆ. ಕೆಲಸಕ್ಕೆ ಮಾತ್ರ ಕರಿಬೇಡಿ, ಊಟಕ್ಕೆ ಮಾತ್ರ ಮರಿಬೇಡಿ ಅನ್ನುವಂಥ ಟ್ಯಾಗ್ಲೈನನ್ನು ಮಠ ಸಿನಿಮಾದಲ್ಲಿ ನಾವು ನೋಡ್ಬೋದು. ಗಾಳಿಪಟ ಮನದ ಮುಗಿಲಲ್ಲಿ ಮಹಾಭತ್ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಮನೆ ಚಿತ್ರದ ಗೀತೆಗಳನ್ನ ಕೇಳಿದ್ವಿ. ಪ್ರೀತಿ ತುಂಬಿರುವ ಪ್ರತಿ ಗೂಡು ಅನ್ನೋದು ಅರಮನೆ ಸಿನಿಮಾದ ಟ್ಯಾಗ್ಲೈನ್. ಹಾಗೆ ಸಲಗ ದುನಿಯಾ ವಿಜಯ್ ಅವರ ಡೈರೆಕ್ಷನಲ್ಲಿ ಬಂದಂಥ ಮೊಟ್ಟ ಮೊದಲ ಸಿನಿಮಾ, ಅದರಲ್ಲಿ ಸಲಗ ನಡೆದದ್ದೇ ದಾರಿ ಅನ್ನುವಂಥ ಟ್ಯಾಗ್ಲೈನನ್ನು ಇಟ್ಕೊಂಡಿದ್ದಾರೆ. ಯುವರತ್ನ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ದ ಪವರ್ ಆಫ್ ಯೂತ್ ಅನ್ನುವಂಥದ್ದು. ಹಾಗೆ ಬೆಲ್ ಬಾಟಮ್ ಸಿನಿಮಾ ಅಡ್ವೆಂಚರ್ಸ್ ಆಫ್ ಡಿಟೆಕ್ಟಿವ್ ದಿವಾಕರ್ ಅನ್ನುವಂಥದ್ದು. ಇಡೀ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್, ಒಬ್ಬ ಡಿಟೆಕ್ಟಿವ್ ಏನೆಲ್ಲ ಮಾಡ್ತಾನೆ ಎಲ್ಲ ಆ್ಯಕ್ಟಿವಿಟೀಸನ್ನು ತೋರಿಸ್ತಾ ಹೋಗಿರುವಂಥ ಸಿನಿಮಾ ಅದು.

ಇದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮದ ವಿಷಯ. ಸಿನಿಮಾಗಳಲ್ಲಿರುವಂತಹ ಟ್ಯಾಗ್ಲೈನ್ ಕುರಿತು ಮಾತನಾಡಿದ್ವಿ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. 11 ಗಂಟೆಯಿಂದ ಇಲ್ಲಿಯವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು. ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಹಾಗೆ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಇದೇ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಂಡಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಧೀರಜ್ ಸೇಟ್ ಇಂದಿನಿಂದ ನೇಪಾಳಕ್ಕೆ 3 ದಿನಗಳ ಅಧಿಕೃತ ಭೇಟಿ ಕೈಗೊಂಡಿದ್ದಾರೆ. ಈ ಭೇಟಿಯು ಭಾರತ ನೇಪಾಳ ನಡುವಿನ ರಕ್ಷಣಾ ಸಹಕಾರ ಮತ್ತು ಸೇನಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿ ಹೊಂದಿದೆ ಎನ್ನಲಾಗಿದೆ. ಗುಜರಾತ್ನ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಕಾಂಪ್ಲೆಕ್ಸ್ನಲ್ಲಿ ನಡೆಯುತ್ತಿರುವ 18 ವರ್ಷದೊಳಗಿನವರ ಏಷ್ಯಾ ಫಿಬಾ ಕಪ್ ಬಾಸ್ಕೆಟ್ಬಾಲ್ ಸ್ಪರ್ಧೆಯಲ್ಲಿ ಚೀನಾ ತಂಡ ಕತಾರ್ ತಂಡವನ್ನು 118-66 ಅಂಕಗಳಿಂದ ಮಣಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪುರುಷರ ಟೆಸ್ಟ್ ಕ್ರಿಕೆಟ್ನ 2ನೇ ದಿನವಾದ ಇಂದು ಶ್ರೀಲಂಕಾ ವಿರುದ್ಧ ಭಾರತ ತಂಡವು ಇತ್ತೀಚಿನ ವರದಿ ಬಂದಾಗ 104 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 406 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಭಾನುವಾರದ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರಿಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:00 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ದೀಪಿಕಾ ಕಾಮಯ್ಯ ಅವರ ಜೊತೆ ಸಂದರ್ಶನ, ಪ್ರಸ್ತುತಿ ಲಲಿತಾ ಸತ್ಯಮೂರ್ತಿ. 9:15 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯಾಯ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯ. 9:30 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಂತರ ಶುಭೋದಯ ಕರ್ನಾಟಕ ಮುಂದುವರಿಯುವುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಇಮೇಲ್ ಮತ್ತು ಪತ್ರಗಳನ್ನಾಧರಿಸಿದ ಚಿತ್ರಗೀತೆಗಳು. 2:15 ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾಣ. 4:00 ಕಾರ್ಯಕ್ರಮ ಪರಿಮಳ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಆಗಿತ್ತು.

ಇವತ್ತಿನ ಸಂಜೆ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಇಂಪದ ಹಳೆಯ ಚಿತ್ರಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ನನ್ನ ದೇವರು ಚಿತ್ರದ ಹಾಡನ್ನು ಕೇಳಿ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ನೀವು ಕೇಳಿದ ಗೀತೆ ಕಾರ್ಮಿಕ ಕಳ್ಳನಲ್ಲ ಚಿತ್ರದಾಗಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರಮೇಶ್. ಜಿ ಉದಯಶಂಕರ್ ಅವರು ಬರೆದ ಈ ಹಾಡಿಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು.

0: ವಿಜಯ್ ಕಡ್ಗ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜೇನಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಪ್ರಸಾರ ಆಯಿತು. ಚಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಹಂಸಲೇಖ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಸಾಮಾನ್ಯವಾಗಿ ಅನೇಕ ಕಡೆ ಮರಗಳು ಇರ್ತವೆ, ಅದು ನಮ್ಮ ಮನೆ ಹತ್ರ ಇರ್ಬೋದು, ನಮ್ಮ ಜಮೀನ್ ಹತ್ರ ಇರ್ಬೋದು, ಅದನ್ನ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಭಾವನೆ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ತೊಂದರೆನೂ ಆಗ್ತಾ ಇರಬಹುದು, ಅದು ಬೇರೆ ವಿಷಯ. ಆವಾಗ ಅವರು ಆ ಮರ ಕಡಿಬೇಕಂತಂದಾಗ ಅದಕ್ಕೆ ಕಾನೂನಿನ ಅನುಮತಿ ಬೇಕಾಗ್ತದೆ ಅಂತಂದ್ರೆ ಒಂದು ಭಯ ಇದೆ, ಏನ್ ಮಾಡ್ಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಮಾಡ್ಬೇಕು ಸರ್?
3: ಈಗ ಜಮೀನಿನಲ್ಲಿ, ನನ್ನ ಜಮೀನಿನಲ್ಲಿ ಇದೆ ಅಂದ ಮಾತ್ರಕ್ಕೆ ನನಗೆ ಆ ಸ್ವತಂತ್ರವಾಗಿ ಕಡಿಯಲು ಅಧಿಕಾರ ಇದೆ ಅನ್ನೋದು ಅರ್ಥ ಅಲ್ಲ. ಮರದ ಜಾತಿ, ಸ್ಥಳ ಅಥವಾ ಉದ್ದೇಶ ಇವೆಲ್ಲ ಬಹಳ ಮುಖ್ಯ ಆಗ್ತದೆ. ಯಾವುದೇ ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಕೆಲವು ಸಲ ಬೇಕೇ ಬೇಕಾಗ್ತದೆ. ಯಾಕೆಂದ್ರೆ ಈಗ ಕಾನೂನುಗಳು ಕೆಲವು ಅನ್ವಯ ಆಗ್ತದೆ. ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್ ಅಂತ ಇದೆ, ಮರಗಳ ಸಂರಕ್ಷಣಾ ಅಧಿನಿಯಮ. ಇದರ ಪ್ರಕಾರ ನಗರ ಅಥವಾ ಪಟ್ಟಣ ಪ್ರದೇಶದಲ್ಲಿ ಯಾವುದೇ ಮರ ಕಡಿಯಲು ಕೂಡ ಅನುಮತಿ ಕಡ್ಡಾಯ ಆಗಿರುತ್ತದೆ. ಅದೇ ರೀತಿ ಅರಣ್ಯ ಪ್ರದೇಶದ ಮರಗಳಿಗೆ ಕಠಿಣ ನಿಯಮ ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ, ಇದರ ದೊಡ್ಡ ನಿರ್ಮಾಣ ಯೋಜನೆಗಳಿಗೆ ಪರಿಸರದ ಅನುಮತಿ ಕೂಡ ಕಡ್ಡಾಯ ಆಗಿರ್ತದೆ. ನೀವು ಕೇಳಿದ ಹಾಗೆ ಸ್ವಂತ ಜಮೀನಿನಲ್ಲಿ ಮರ ಕಡಿಬಹುದಾ ಅಂತ, ನಗರ ಪ್ರದೇಶದಲ್ಲಿ ಖಂಡಿತವಾಗಿಯೂ ಇಲ್ಲ, ನೇರವಾಗಿ ಕಡಿಯಲಾಗುವುದಿಲ್ಲ. ಇದು ಅರಣ್ಯ ಇಲಾಖೆಯ ಮತ್ತೆ ಸ್ಥಳೀಯ ಪ್ರಾಧಿಕಾರಗಳ ಅನುಮತಿ ಕಡ್ಡಾಯ. ಇನ್ನು ಗ್ರಾಮ ಪ್ರದೇಶದಲ್ಲಿ ಕೃಷಿ ಜಮೀನಿನಲ್ಲಿ ಮರದ ಜಾತಿ ಆಧಾರದ ಮೇಲೆ ನಿಯಮಗಳು ಸ್ವಲ್ಪ ಬದಲಾಗ್ತವೆ. ಉದಾಹರಣೆಗೆ ಶ್ರೀಗಂಧ, ಬಿದಿರು ಮತ್ತೆ ಕೆಲವು ಅಪರೂಪದ ಮರಗಳಿಗೆ ಎಲ್ಲಿದ್ದರೂ ವಿಶೇಷ ಅನುಮತಿ ಅರಣ್ಯ ಇಲಾಖೆಯಿಂದ ಬೇಕೇ ಬೇಕು.
2: ಅಂದ್ರೆ ಈಗ ಒಂದು ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರ್ತದೆ, ನಿರ್ಮಾಣ ಮಾಡಬೇಕಾಗಿರ್ತದೆ, ಏನೋ ಒಂದು ಕಾಮಗಾರಿ ನಡೀತಿರ್ತದೆ, ಅಂತ ಸಂದರ್ಭದಲ್ಲಿ ಈಗ ಸರ್ಕಾರದವರು ಕೂಡ ರಸ್ತೆ ಮಾಡಬೇಕಂದಾಗ ಇಷ್ಟೆಲ್ಲ ಮರಗಳನ್ನ ಕಡಿಬೇಕಾಯ್ತು ಅಂತ ಹೇಳ್ತಿರ್ತಾರೆ. ವೈಯಕ್ತಿಕವಾಗಿ ಕೆಲವೊಂದು ಖಾಸಗಿಯಾಗಿ ತಂಪಾಡಿಗೆ ತಾವು ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದಾಗ ಮರ ತೆಗಿತಾರೆ. ಅದು
3: ನೋಡಿ, ಇಲ್ಲಿ ನಿರ್ಮಾಣ ಕಾಮಗಾರಿಗೆ ಮರ ತೆಗಿಲೇಬೇಕು ಅಂತ ಆದ್ರೆ ಸ್ಥಳೀಯ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅರಣ್ಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಮರದ ಸಂಖ್ಯೆ, ಜಾತಿ, ಸ್ಥಳ, ಕಡಿಬೇಕಾದ ಕಾರಣಗಳನ್ನು ನಮೂದಿಸಿಕೊಡ್ಬೇಕು. ಅದ್ರ ಜೊತೆಗೆ ನೀವು ಕಟ್ಟಡ ಕಟ್ಟಿಸುವಂತ ಕಟ್ಟಡದ ನಕ್ಷೆ ಮತ್ತೆ ಸೈಟ್ ಮ್ಯಾಪ್ ಇವುಗಳನ್ನು ಲಗತ್ತಿಸಿ ಅಲ್ಲಿ ಸ್ಥಳ ತಪಾಸಣೆ ಮಾಡಿದ ನಂತರ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರಗಳು ನಿರ್ಣಯವನ್ನು ಕೈ ತೆಗೆದುಕೊಳ್ತಾರೆ. ಅನುಮತಿ ಸಿಕ್ಕರೆ ಸಾಮಾನ್ಯವಾಗಿ ಬದಲಿ ಇದು ಮರ ನೆಡುವಂತ ಷರತ್ತು ಇರ್ತದೆ. ಅದೇನೆಂದ್ರೆ ಕಂಪನ್ಸೇಟರಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈಗ ಸಾರ್ವಜನಿಕ ಉದ್ದೇಶಕ್ಕೆ ಸಾಕಷ್ಟು ಮರಗಳನ್ನು ಕಡಿಬೇಕು ಅಥವಾ ರಸ್ತೆ ಮಾಡಬೇಕು ಏನಾದರೂ ಇದ್ರೆ ಸಾಮಾನ್ಯವಾಗಿ ಒಂದು ಮರ ಕಡಿದ್ರೆ ಅದಕ್ಕೆ 3-10 ಮರ ಸಪರೇಟ್ ಆಗಿ ನೆಡಬೇಕು
2: ಹೇಳ್ತಾರೆ.
3: ಇದರ ಮೂಲಕ ನಮ್ಮ ಅರಣ್ಯ ವ್ಯವಸ್ಥೆಯನ್ನು ಕೂಡ ಮತ್ತೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ.
2: ಸರಿ, ಈಗ ಅನುಮತಿ ಇಲ್ಲದೇ ಮರ ಕಡಿದ್ರೆ
3: ಅನುಮತಿಯನ್ನ ಕಟ್ಟಡ ನಿರ್ಮಾಣದ ಅನುಮತಿ ರದ್ದು ಆಗ್ಬಹುದು, ದಂಡ ಆಗ್ಬಹುದು, ಮತ್ತೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕು.
2: ಸಾರ್ವಜನಿಕ ಸ್ಥಳದಲ್ಲಿ ಮರ ಕಡಿದ್ರೆ?
3: ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿ

0: ಅಥವಾ ಉದ್ಯಾನ ಸರ್ಕಾರಿ ಜಮೀನಿನ ಮರ ಕಡಿಯಲು ಸ್ಥಳೀಯ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಇವೆರಡರ ಅನುಮತಿ ಕಡ್ಡಾಯವಾಗಿ ಬೇಕು. ಇದು ಸಾಮಾನ್ಯ ನಾಗರಿಕ ಸಾಧ್ಯ ಇಲ್ಲ, ಅದು ಸರ್ಕಾರವೇ ಮಾಡಬೇಕಾಗಿದ್ದಂಥ ಕಾರ್ಯ.
1: ನಿನ್ನ ನೆರೆ ಮನೆಯ ಒಂದು ಮರ ನಮ್ಮ ಒಂದು ಮನೆಗೆ ತೊಂದರೆ ಕೊಡ್ತಾ ಇದೆ ಅಂದ್ಕೋಣ, ಆವಾಗ
0: ನೆರೆಮನೆ ಮರದ ರೆಂಬೆ ಅಥವಾ ನಿಮ್ಮ ಜಮೀನಿಗೆ ರೆಂಬೆ ಬಂದರೆ ನೀವು ಅದನ್ನು ಕತ್ತರಿಸ್ಬೋದು. ಅದು ಸಾಮಾನ್ಯವಾಗಿ ನೆರೆಮನೆಯವರೊಟ್ಟಿಗೆ ಮಾತುಕತೆ ಮಾಡಿ ಮಾಡುವಂಥದ್ದು ಉತ್ತಮ, ಯಾವುದೇ ಘರ್ಷಣೆಗಳು ಬಾರದ ಹಾಗೆ. ಆದರೆ ಮರದ ಬೇರು ಮತ್ತು ಮುಖ್ಯ ಭಾಗವನ್ನು ಮುಟ್ಟುವ ಹಾಗಿಲ್ಲ. ಮರ ಅಪಾಯಕಾರಿಯಾಗಿದ್ದರೆ ಮಾಲೀಕರಿಗೆ ಲಿಖಿತ ನೋಟಿಸ್ ನೀಡಿ ಅಥವಾ ಕ್ರಮ ಕೈಗೊಳ್ಳದಿದ್ದರೆ ಸ್ಥಳೀಯ ಪ್ರಾಧಿಕಾರಕ್ಕೆ ದೂರನ್ನು ನೀಡಬಹುದು, ಗ್ರಾಮ ಪಂಚಾಯತ್ ಅಥವಾ ಮಹಾನಗರ ಪಾಲಿಕೆಗೆ.
1: ಬಹಳ ಒಂದು ವಿಶೇಷವಾದಂತಹ ಆಸಕ್ತಿದಾಯಕ ವಿಷಯವನ್ನು ತಾವು ಹೇಳಿದಿರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಸಂಯುಕ್ತ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯ್ ಶಂಕರ್ ಅವರ ರಚನೆಗೆ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ರಣರಂಗ ಚಿತ್ರದ ಹಾಡನ್ನು ಕೇಳಿ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳು ಪ್ರಸಾರ ಆದವು. ಪ್ರಸಾರವಾದಂಥ ಹಾಡುಗಳನ್ನು ಮೆಚ್ಚಿ ತುಂಬ ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. ಮೂರು ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಹರ್ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಈ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9-17 ದೇಶಾದ್ಯಂತ ಹರ್ಘರ್ ತಿರಂಗ ಅಭಿಯಾನ ಚಾಲ್ತಿಯಲ್ಲಿದೆ. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಸಿಕಂದರಾಬಾದ್ನಿಂದ ತಿರುಪತಿವರೆಗೆ ವಾರಕ್ಕೆರಡು ಸಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಸಂಚರಿಸಲಿದ್ದು ರಾಯಚೂರಿನಲ್ಲಿಯೂ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿರುವುದಾಗಿ ರೈಲ್ವೆ ಸಲಹಾ ಸಮಿತಿ ಮಂಡಳಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪುರುಷರ ಟೆಸ್ಟ್ ಕ್ರಿಕೆಟ್ನ 2ನೇ ದಿನವಾದ ಇಂದು ಶ್ರೀಲಂಕಾ ವಿರುದ್ಧ ಭಾರತ ತಂಡವು ಇತ್ತೀಚಿನ ವರದಿ ಬಂದಾಗ 114.5 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 456 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಬಾಸ್, ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ

0: ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ ಸರಿಯಾಗಿ 6:54 ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್ ಕಾನ ಭಜನ. ಇವತ್ತಿನ ಸೇಫ್ ಡ್ರೈವ್ ಕಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಶೇಷವಾದಂಥ ಪ್ರತಿಭೆ ಇದ್ದೇ ಇರುತ್ತೆ. ಕೆಲವರು ತಮ್ಮ ಸಾಮಾನ್ಯ ಬದುಕಿನಲ್ಲೇ ಖುಷಿಯಾಗಿದ್ದರೆ, ಇನ್ನು ಕೆಲವರು ತಮ್ಮ ಪ್ರತಿಭೆಯ ಮೂಲಕ ವಿಶ್ವದ ಗಮನವನ್ನು ಸೆಳೆಯಬೇಕು ಅಂತ ಬಯಸ್ತಾರೆ. ಈ ಕನಸಿಗೆ ವೇದಿಕೆಯಾಗಿ ಪರಿಣಮಿಸಿರುವಂತಹದ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್. ಹೌದು, ಇಲ್ಲಿ ದಾಖಲೆಯನ್ನು ಬರೆಯುವವರು ವಿಶ್ವದಾದ್ಯಂತ ಪ್ರಸಿದ್ಧರಾಗ್ತಾರೆ ಮತ್ತು ಅವರ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಯುತ್ತೆ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಗಿನ್ನಿಸ್ ವಿಶ್ವ ದಾಖಲೆಯ ಬಗ್ಗೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ, ಜೊತೆಗೆ ಇಂಪಾದ ಹಾಡುಗಳನ್ನು ಕೂಡ ಕೇಳೋಣ.

ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡು ಪ್ರಸಾರ ಆಯಿತು. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಗಾನಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಗಾನಭಜನಾ ಕಾರ್ಯಕ್ರಮದಲ್ಲಿ ನಾವು ಗಿನ್ನಿಸ್ ದಾಖಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಏನಿದೆ, ಮಾನವನ ಅಸಾಧಾರಣ ಸಾಧನೆ ಜೊತೆಗೆ ಪ್ರಕೃತಿಯ ವಿಸ್ಮಯ, ಜಗತ್ತಿನ ಅತ್ಯುನ್ನತ ಶ್ರೇಷ್ಠತೆಗಳನ್ನು ಪರಿಶೀಲಿಸಿ ಅಧಿಕೃತವಾಗಿ ದಾಖಲಿಸುವ ಒಂದು ಜಾಗತಿಕ ಸಂಸ್ಥೆ. ಇದು ಆರಂಭವಾದದ್ದು 1955. ಈ ಪರಿಕಲ್ಪನೆಯನ್ನು ಯಾರು ಜಾರಿಗೆ ತಂದರು ಅಂತ ನೋಡೋದಾದರೆ ಸರ್ ಹುಗ್ ಬೀವರ್ ಅವರು. ಅಂದರೆ ಇವರು ಐರ್ಲೆಂಡ್ನ ಗಿನ್ನಿಸ್ ಬ್ರೂವರಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಯುರೋಪ್ನಲ್ಲಿ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು ಅನ್ನುವಂಥ ಒಂದು ಸಣ್ಣ ಚರ್ಚೆಗೆ ಉತ್ತರವನ್ನು ಹುಡುಕುವಂಥ ಸಂದರ್ಭದಲ್ಲಿ ಇಂತಹ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಿಸುವ ಪುಸ್ತಕದ ಅಗತ್ಯ ಕಂಡುಬಂತು. ಹೀಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಏನಿದೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟವಾಗುವಂತಹ ಹಕ್ಕುಸ್ವಾಮ್ಯ ಕಾಪಿರೈಟ್ ಹೊಂದಿರುವಂತಹ ಪುಸ್ತಕಗಳಲ್ಲಿ ಇದು ಒಂದಾಗಿದೆ.

ಸ್ನೇಹಲೋಕ ಚಿತ್ರದ ಹಾಡು ಪ್ರಸಾರ ಆಯಿತು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ಹಂಸಲೇಖಾ ಅವರು. ಕೇಳ್ತಾ ಇದ್ದೀರ 102.9 FM ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಹಾಗೆ ನಾವು ಮಾತಾಡ್ತಾ ಇದ್ದೀವಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ. ಹೊಸದನ್ನೇನಾದರೂ ಮಾಡುವ ಶಕ್ತಿ ಅಥವಾ ವಿಶ್ವದಲ್ಲೇ ವಿಶಿಷ್ಟ ಸಾಧನೆ ಮಾಡುವ ಸಾಮರ್ಥ್ಯ ಇರುವವರು ಎಲ್ಲರೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರನ್ನು ನೋಂದಾಯಿಸ್ಕೋಬಹುದು. ಉದಾಹರಣೆಗೆ ವೇಗವಾಗಿ ಓಡೋದು, ಹೆಚ್ಚು ಹೊತ್ತು ಡ್ಯಾನ್ಸ್ ಮಾಡೋದು, ಅತಿ ದೊಡ್ಡ ವಸ್ತುವನ್ನು ನಿರ್ಮಾಣ ಮಾಡೋದು, ಸಾಮೂಹಿಕ ಕಾರ್ಯಕ್ರಮವನ್ನು ಆಯೋಜಿಸುವುದು, ಯಾವುದಾದ್ರೂ ಅಸಾಧಾರಣ ಕೌಶಲ್ಯ ಅಥವಾ ಘಟನೆ ಇದಕ್ಕೆ ಸೂಕ್ತ. ಮುಖ್ಯವಾಗಿ ಇದು ಸಂಪೂರ್ಣವಾಗಿ ನಮ್ಮ ಪ್ರತಿಭೆ ಅಥವಾ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. ಗಿನ್ನಿಸ್ ವಿಶ್ವ ದಾಖಲೆಗೆ ನಮ್ಮ ಹೆಸರನ್ನು ದಾಖಲಿಸುವುದಕ್ಕೆ ಮೊದಲು ಅಧಿಕೃತ ವೆಬ್ಸೈಟ್ www.guinnessworldrecords.com ಭೇಟಿ ಕೊಟ್ಟು ಯಾವ ದಾಖಲೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ನಿಖರವಾಗಿ ನಿರ್ಧರಿಸಿ, ಜೊತೆಗೆ ನಮ್ಮ ದಾಖಲೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಅರ್ಜಿ ಸಲ್ಲಿಸುವುದು ಉಚಿತವಾದರೂ ಗಿನ್ನಿಸ್ ತಂಡದ ಪರಿಶೀಲನೆಗೆ 12-16 ವಾರಗಳ ಸಮಯ ಹಿಡಿಯುತ್ತೆ. ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಮ್ಮ ದಾಖಲೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಕಳುಹಿಸಿಕೊಡಲಾಗುತ್ತೆ. ಅದರಂತೆ ನಾವು ಮುಂದುವರಿಬೇಕಾಗುತ್ತೆ.

ರಾಜೇಶ್ ಕೃಷ್ಣನ್ ಮತ್ತು ಸಂಗೀತಾ ಕಟ್ಟಿಯವರ ಧ್ವನಿಗಳಲ್ಲಿ ಈ ಹಾಡು ಮುಡಿಯುವಂತೂ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಈ ಹಾಡಿಗೆ ಮನೋಮೂರ್ತಿ ಅವರ ಸಂಗೀತವಿತ್ತು. ಪ್ರತಿಯೊಬ್ಬರು ಒಂದೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿಯೇ ಮಾಡ್ತಾರೆ. ಇಂತಹ ದಾಖಲೆಗಳು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ಸ್ನಲ್ಲಿ ದಾಖಲಾಗುತ್ತೆ. ಆದರೆ ದಾಖಲೆಗಳು ಇರುವಂತಹದ್ದು ಮುರಿಯೋದಕ್ಕೆ. ಹೌದು, ಉದಾಹರಣೆಗೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಳೆಯಾಗುವ ಚಿರಾಪುಂಜಿ, ಇದು ಅತ್ಯಂತ ಹಳೆಯ ದಾಖಲೆಗಳ ಪೈಕಿ ಒಂದೆನಿಸಿದೆ. 1995 June 15 and 16 ಚಿರಾಪುಂಜಿಯು 48 ಗಂಟೆಗಳ ಅವಧಿಯಲ್ಲಿ ಸುಮಾರು 8 feet 2 inches ಮಳೆಯನ್ನು ಕಂಡಿತ್ತು. ಈ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದು ಸಾಮಾನ್ಯವೇ, ಆದರೂ ಕೇವಲ 48 ಗಂಟೆಗಳ ಅವಧಿಯಲ್ಲಿ ಈ ಪರಿಯ ಮಳೆಯಾಗಿದ್ದು ಅತ್ಯಂತ ವಿರಳ ಅಂತ ಹೇಳಬಹುದು. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ದಾಖಲೆ. ಆದರೆ ಇನ್ನೊಂದು 13 ಅಂಕೆಗಳ 2 ಸಂಖ್ಯೆಗಳನ್ನು ಕೇವಲ 28 seconds ಕುಣಿಸಿ ಹ್ಯೂಮನ್ ಕಂಪ್ಯೂಟರ್ ಅನ್ನುವಂಥ ಗಿನ್ನಿಸ್ ದಾಖಲೆಯನ್ನು ಬರೆದವರು ಶಕುಂತಲಾ ದೇವಿ. ಹಾಗೆ ಶ್ರೀಧರ್ ಚಿಲ್ಲಾಲ್ ಅನ್ನುವರು ತಮ್ಮ ಎಡಗೈನಲ್ಲಿ ಬೃಹತ್ ಪ್ರಮಾಣದ ಅತ್ಯಂತ ಉದ್ದದ ಉಗುರುಗಳನ್ನು ಬೆಳೆಸಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿದ್ರು. ಹಾಗೆ ದೆಹಲಿಯ ರಾಜಪಥದಲ್ಲಿ ಸುಮಾರು 35,985 ಜನರು ಒಟ್ಟಿಗೆ ಯೋಗ ಅಭ್ಯಾಸ ಮಾಡುವ ಮೂಲಕ ನಿರ್ಮಿಸಿದಂತಹ ಸಮೂಹ ಯೋಗ ದಾಖಲೆ ಇದು. ಇನ್ನು ಭಾರತೀಯ ಸಿನಿಮಾ ರಂಗವನ್ನು ನೋಡಿದ್ರೆ 1 ವರ್ಷದಲ್ಲಿ ಅತ್ಯಧಿಕ ಸಂಖ್ಯೆಯ ಚಲನಚಿತ್ರಗಳನ್ನು ನಿರ್ಮಿಸುವ ದೇಶವಾಗಿ ಭಾರತ ಗಿನ್ನಿಸ್ ದಾಖಲೆಯ ಪುಟಗಳಲ್ಲಿದೆ.

ಮನು ಮತ್ತು ಎಸ್ ಜಾನಕಿ ಸಂಗಡಿಗರು ಹಾಡಿರುವ ಸಿಪಾಯಿ ಚಿತ್ರದ ಹಾಡು ಪ್ರಸಾರ ಆಯಿತು. ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. ಗಿನ್ನಿಸ್ ದಾಖಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಗಿನ್ನಿಸ್ ದಾಖಲೆಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ಮಾನವ ನಿರ್ಮಿತ ದಾಖಲೆ ಇರ್ಬೋದು, ಪ್ರಕೃತಿ, ಪ್ರಾಣಿ, ಬಾಹ್ಯಾಕಾಶ, ತಂತ್ರಜ್ಞಾನ ಕ್ಷೇತ್ರದ ದಾಖಲೆಗಳು, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ದಾಖಲೆಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಪ್ರಕೃತಿ ಮತ್ತು ಪ್ರಾಣಿ ಪ್ರಪಂಚದ ವಿಸ್ಮಯವನ್ನು ನೋಡೋದಾದರೆ ನೀಲಿ ತಿಮಿಂಗಲ, ಬ್ಲೂ ವೇಲ್ ಅಂತ ಏನು ಕರಿತೀವಿ, ಇದು ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಾಗೂ ಭಾರವಾದಂಥ ಜೀವಿ. ಇದರ ನಾಲಿಗೆಯ ತೂಕವೇ ಒಂದು ಆನೆಯಷ್ಟಿದ್ದರೆ ಹೃದಯದ ಗಾತ್ರ ಸಣ್ಣ ಕಾರಿನಷ್ಟಿರುತ್ತಂತೆ. ಇನ್ನು ಅತಿ ಹಳೆಯ ಜೀವಂತ ಮರ ಯಾವುದು ಅಂತ ನೋಡೋದಾದರೆ ಇದು ಮೆಥುಸಲ ಅನ್ನುವಂಥ ಮರ. ಸುಮಾರು 4,850 ವರ್ಷಗಳಷ್ಟು ಹಳೆಯದಾಗಿದ್ದು ಜಗತ್ತಿನ ಅತ್ಯಂತ ಪುರಾತನ ಜೀವಂತ ಮರ ಅಂತ ಗಿನ್ನಿಸ್ ದಾಖಲೆಯಲ್ಲಿ ಇದು ದಾಖಲಿಸಲ್ಪಟ್ಟಿದೆ. 1977 ಉಡಾವಣೆಯಾದ ನಾಸಾದ ವಾಯೇಜರ್ 1 ಗಗನನೌಕೆಯು ಸೌರಮಂಡಲವನ್ನು ದಾಟಿ ಭೂಮಿಯಿಂದ ಅತ್ಯಂತ ದೂರದಲ್ಲಿದ್ದರೂ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಏಕೈಕ ಮಾನವ ನಿರ್ಮಿತ ವಸ್ತು ಅನ್ನುವಂಥ ದಾಖಲೆಗೆ ಇದು ಪಾತ್ರವಾಗಿದೆ.

ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಹಾಡು ಪ್ರಸಾರ ಆಯಿತು. ಬರೆದು ಸಂಗೀತ ನೀಡಿದ್ದು ವಿ ಶ್ರೀಧರ್. 6:35:32 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಹಾಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಗಿನ್ನಿಸ್ ವಿಶ್ವ ದಾಖಲೆ ಪುಸ್ತಕಕ್ಕೆ ಪ್ರತಿ ವರ್ಷ ಹಲವು ದಾಖಲೆಗಳು ಸೇರ್ಪಡೆ ಆಗ್ತಾನೆ ಇರ್ತವೆ. ಅವುಗಳಲ್ಲಿ ಕೆಲವು ಅಚ್ಚರಿ ಪಡುವಂತೆ ಮಾಡಿವೆ. ಈವರೆಗೆ ಯಾರೂ ಮುರಿಯದ ದಾಖಲೆಗಳನ್ನು ಆಯ್ಕೆ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಹೆಸರಿನ ಪುಸ್ತಕದಲ್ಲಿ ಇವುಗಳನ್ನು ಪ್ರಕಟಿಸಲಾಗುತ್ತೆ. ಉದಾಹರಣೆಗೆ ಗುಜರಾತ್ನ 17 ವರ್ಷದ ನೀಲಾಂಶಿ ಪಟೇಲ್ ಅವರ ಕೂದಲನ್ನು ನೋಡೋದಕ್ಕೆ ಪ್ರತಿದಿನ ಯಾರಾದರೂ ಒಬ್ಬರು ಅವ್ರ ಮನೆ ಮುಂದೆ ಕ್ಯೂ ನಿಲ್ತಾರಂತೆ. ಯಾಕಂದರೆ ಅವರ ತಲೆ ಕೂದಲು ಸುಮಾರು 5'7" ಉದ್ದ ಇದೆಯಂತೆ. ಇವರ ಕೂದಲನ್ನು ಬಾಚಿಕೊಳ್ಳೋದಕ್ಕೆ ನಿತ್ಯ 1 ಗಂಟೆ, ಒಣಗಿಸಿಕೊಳ್ಳೋದಕ್ಕೆ ನಿತ್ಯ 1/2 ಗಂಟೆ ಮೀಸಲಿಡ್ತಾ ತಮ್ಮ ಕೇಶರಾಶಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅತಿ ಉದ್ದ ತಲೆಗೂದಲು ಬೆಳೆಸಿರುವ ಟೀನೇಜರ್ ಆಗಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕಾಗಿ ನೀಲಾಂಶಿ ಪಟೇಲ್ ಅವರು ತೆಗೆದುಕೊಂಡ ಸಮಯ 11 ವರ್ಷಗಳು. ಹಾಗೆ ಇನ್ನು ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಬಗ್ಗೆ ನಮ್ಗೆ ಗೊತ್ತೇ ಇದೆ. ಹಾಗೆ ಇನ್ನೊಬ್ಬರು ಸ್ಟ್ರಾ ಮ್ಯಾನ್ ಅಂತಲೇ ಖ್ಯಾತಿ ಗಳಿಸಿದ್ದಾರೆ. ಅವರೇ ಕರಾಟೆ ನಟರಾಜ್ ಅವರು. ಇವರು ತಮಿಳುನಾಡಿನ ಸೇಲಂ ಅವರು. ಅತಿ ಹೆಚ್ಚು ಸ್ಟ್ರಾಗಳನ್ನು ಒಮ್ಮೆಗೆ ಬಾಯಲ್ಲಿ ತುರುಕಿಕೊಂಡು ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ರು. ಇವರು ಬಾಯಿಯೊಳಗೆ ಇಟ್ಟುಕೊಂಡ ಒಟ್ಟು ಸ್ಟ್ರಾಗಳ ಸಂಖ್ಯೆ 650.

0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹೂಮಳೆ ಚಿತ್ರದ ಹಾಡು ಪ್ರಸಾರ ಆಯಿತು. ಸಮಯ 6:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
2: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
1: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 TMC ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು, ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು, ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು

0: ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು, ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ ಬಾಲಕೃಷ್ಣ ತಿಳಿಸಿದ್ದಾರೆ.

ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು, ನೆಲಕೊಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ, ಆಂಕೋಲಾ, ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ಶ್ರೀರಸ್ತು, ಶುಭಮಸ್ತು ಚಿತ್ರದ ಹಾಡು ಪ್ರಸಾರ ಆಯಿತು. ನಾಗಚಂದ್ರಿಕಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರು ಬರೆದ ಹಾಡಿಗೆ ಕೆ ಕಲ್ಯಾಣ್ ಅವರ ಸಂಗೀತವಿತ್ತು. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ? ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು. ಜಿ ಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿಯಿದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
4: ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬ ಪ್ರಭಾವ ಮೂಡಿಸಿದ್ದು ನಮಗೆ, ಅದು ಪರಿಣಾಮ ಬೀರಿದಂದರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ್ಯ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತೊರೆ ಅಂತ. ಸವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವಿನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ್ರೆ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕ್ಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸು ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಾಗಿ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ ಅವಾಗ. ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯನೇ ಅನ್ಬೋದು. ಹುಣಸೂರು ಕೃಷ್ಣಮೂರ್ತಿಯವರಾಗಲಿ, ಕೂರಾ ಸೀತಾರಾಮ್ ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವಥ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳನ್ನ ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಆವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು,

0: ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು ಅದನ್ನ ಯೋಚನೆ ಮಾಡಿ ಬರೀತೇನೆ. ಆ ಭಾವನೆಗಳು ಬಂದೇ ಬರುತ್ತೆ. ನಾನು ಚಿತ್ರ ಸಾಹಿತ್ಯ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಗೀತಾಪ್ರಿಯ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2047 ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಸರ್ಕಾರಿ ಪ್ರಾದೇಶಿಕ ಗ್ರಂಥಾಲಯಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಕಟ್ಟಡ ನಿರ್ಮಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನ ಖಾತೆ ರಾಜ್ಯ ಸಚಿವ ಡಾ ಪೆಮ್ಮಸಾನಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಆಗ್ನೇಯ ಏಷ್ಯಾ ದೇಶಗಳಿಂದ ಅಡಿಕೆಗಳನ್ನು ಭಾರತಕ್ಕೆ ಆಮದು ಮಾಡಿಕೊಂಡು ಅವುಗಳನ್ನು ಬಾಂಗ್ಲಾದೇಶ ಮೂಲದವು ಎಂದು ಸುಳ್ಳು ಘೋಷಿಸಿ ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಪ್ರದೇಶ ಸಾಫ್ಟಾ ಅಡಿಯಲ್ಲಿ ರಿಯಾಯಿತಿ ಸುಂಕದ ಪ್ರಯೋಜನಗಳನ್ನು ವಂಚನೆಯಿಂದ ಪಡೆಯುತ್ತಿದ್ದ ಪ್ರಮುಖ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಛೇದಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜವನ್ನು ಒದಗಿಸಲಾಗಿದೆ. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಚಾರಿಟಬಲ್ ಟ್ರಸ್ಟ್ನ ನೂತನ ಕಚೇರಿಯು ಕೇವಲ ಒಂದು ಸಂಘಟನೆಯಾಗಿ ಉಳಿಯದೆ ಶಿಕ್ಷಣ, ಸಾಮಾಜಿಕ ನ್ಯಾಯ, ಯುವ ಸಬಲೀಕರಣ ಹಾಗೂ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ವೇದಿಕೆಯಾಗಿ ಪರಿಣಮಿಸಲಿ ಎಂದು ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂಡೋನೇಷ್ಯಾದ ಪೂರ್ವ ನುಸಾ ತೆಂಗಾರಾ ಪ್ರಾಂತ್ಯದ ಫ್ಲೋರ್ಸ್ ಕರಾವಳಿಯಲ್ಲಿ ನಿನ್ನೆ ಬೆಳಗ್ಗೆ 7.7 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ ನಂತರ ಇಂದು 14 ದಿನಗಳ ತುರ್ತು ಪ್ರತಿಕ್ರಿಯೆ ಅವಧಿಯನ್ನು ಘೋಷಿಸಲಾಗಿದೆ. ಬಂಗಾಳ ಕೊಲ್ಲಿಯ ವಾಯುವ್ಯ ಭಾಗದಲ್ಲಿ ಉಂಟಾಗಿರುವ ಇತ್ತೀಚಿನ ವಾಯುಭಾರ ಕುಸಿತ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಉತ್ತರ ಒಡಿಶಾದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಮಂಗಳವಾರದವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ

0: ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

7:05:24 ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಗಿನ್ನಿಸ್ ದಾಖಲೆಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಉಸೇನ್ ಬೋಲ್ಟ್ ಅವರ ಬಗ್ಗೆ ನಮಗೆ ಗೊತ್ತೇ ಇದೆ. 2009 ಬರ್ಲಿನ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ 100 ಮೀಟರ್ ಓಟವನ್ನು ಕೇವಲ 9.58 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ ಜಗತ್ತಿನ ಅತ್ಯಂತ ವೇಗದ ಓಟಗಾರ ಅನ್ನುವಂಥ ಗಿನ್ನಿಸ್ ದಾಖಲೆಯನ್ನು ಇವರು ನಿರ್ಮಿಸಿದರು. ಇನ್ನು ನೀರಿನ ಅಡಿಯಲ್ಲಿ ದೀರ್ಘ ಉಸಿರು ಬಿಗಿ ಹಿಡಿದ ದಾಖಲೆ ಡೆನ್ಮಾರ್ಕ್ನ ಸ್ವಿಗ್ ಸೆವರಿನ್ಸನ್ ಅವರ ಹೆಸರಿನಲ್ಲಿದೆ. ಇವರು ನೀರಿನ ಅಡಿಯಲ್ಲಿ ಸತತ 22 ನಿಮಿಷಗಳಿಗೂ ಹೆಚ್ಚು ಕಾಲ ಉಸಿರನ್ನು ಬಿಗಿ ಹಿಡಿದು ಅಪರೂಪದ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದರು.

ನಿನ್ನೆ ಪ್ರೀತಿಸುವೆ ಚಿತ್ರದ ಹಾಡನ್ನು ಹಾಡಿದವರು ರಾಜೇಶ್ ಕೃಷ್ಣನ್. ಇದು ಕೆ ಕಲ್ಯಾಣ್ ಅವರ ರಚನೆಯಾಗಿತ್ತು. ಸಂಗೀತ ನೀಡಿದ್ದು ರಾಜೇಶ್ ರಾಮನಾಥ್.

ಶ್ರುತಿ ಪ್ರಹ್ಲಾದ ಮತ್ತು ಮಾಲುನಿಪ್ನ ಆಳವರ ಧ್ವನಿಗಳಲ್ಲಿ ಕರಟಕ ದಮನಕ ಚಿತ್ರದ ಹಾಡು ಪ್ರಸಾರ ಆಯಿತು. ಯೋಗರಾಜ್ ಭಟ್ ಅವರು ಬರೆದ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗಿನ್ನಿಸ್ ವಿಶ್ವ ದಾಖಲೆಯನ್ನು 1955 ಸ್ಥಾಪನೆ ಮಾಡಲಾಯಿತು. ವಿಶ್ವದಲ್ಲಿ ದಾಖಲೆ ಮಾಡಬೇಕು ಅಂದ್ಕೊಂಡು ಒಂದು ಸೃಜನಾತ್ಮಕ ಆಲೋಚನೆಯಿಂದ ಯಾರೇ ಮುಂದೆ ಬಂದರೂ ಕೂಡ ಅವರಿಗೆ ಇದು ವೇದಿಕೆಯನ್ನು ಕಲ್ಪಿಸುತ್ತೆ. ಗಿನ್ನಿಸ್ ದಾಖಲೆ ಅಂದರೆ ಮನಸ್ಸಿನಲ್ಲಿ ಪ್ರಪಂಚದಲ್ಲಿ ಕೆಲವರು ಮಾತ್ರ ಮಾಡುವಂಥ ದಾಖಲೆಗಳು ಅನ್ನುವಂಥ ಕಲ್ಪನೆ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಂತ ಮಹೋನ್ನತವಾದದನ್ನು ಮಾತ್ರ ಸಾಧಿಸಿದರೆ ದಾಖಲೆಗಳನ್ನು ಮಾಡಬಹುದು ಅಂತ ಅಲ್ಲ. ವಿಚಿತ್ರವಾದಂಥ ಕೆಲವು ಕೆಲಸಗಳನ್ನು ಕೂಡ ಮಾಡೋದರಿಂದ ದಾಖಲೆಗಳನ್ನು ನಮ್ಮದಾಗಿಸ್ಬೋದು. ಬಾಟ್ಲಿಗಳನ್ನು ಒಡೆಯೋದು, ಕುಡಿಯೋದು, ಜೊತೆಗೆ ಉದ್ದವಾದ ಉಗುರು ಮೀಸೆ ಬೆಳೆಸಿ ಗಿನ್ನಿಸ್ ದಾಖಲೆಗೆ ಪಾತ್ರರಾದವರಿದ್ದಾರೆ. ಅದ್ರ ಜೊತೆಗೆ ವಿಚಿತ್ರವಾದ ತಮಾಷೆಯಾದ ಅಪರೂಪವಾದಂತಹ ವಸ್ತುಗಳು ಜೊತೆಗೆ ವ್ಯಕ್ತಿಗಳು ಕೂಡ ಈ ದಾಖಲೆಗೆ ಭಾಜನರಾಗಿದ್ದಾರೆ.

ಧ್ರುವ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಉನ್ನಿಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಈ ಹಾಡು ಪ್ರಸಾರ ಆಯಿತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು.

0: ಸ್ಟುಡಿಯೋ ಸಮಯ ಸರಿಯಾಗಿ 7:22:12 ಇನ್ನೀಗ ಕಾರ್ಯಕ್ರಮ ಕಗ್ಗದ ಸಿರಿ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥವಂದನ್. ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥವಂದನ್. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ.

ನಮಗೆ ಎರಡು ಕಣ್ಣುಗಳಿವೆ, ಅವು ಬೇರೆ ಬೇರೆ ಎರಡು ಚಿತ್ರಗಳನ್ನು ನೋಟಗಳನ್ನು ನೋಡೋದಿಲ್ಲ, ಒಂದೇ ಲಕ್ಷ್ಯದ ಮೇಲೆ ಗುರಿ ಇಟ್ಟು ಒಂದು ನೋಟವನ್ನು ತೋರುತ್ತವೆ. ಎರಡು ಕೈಗಳಿವೆ, ಈ ಕೈ ಒಂದು ಕೆಲಸ ಆ ಕೈ ಒಂದು ಕೆಲಸ ಪ್ರಯೋಜನ ಇಲ್ಲ, ಎರಡೂ ಕೈ ಸೇರಿ ಒಂದೇ ಕೆಲಸ ಮಾಡುತ್ತೆ, ಪೂರ್ತಿಯಾಗಿ ಶ್ರಮಿಸುತ್ತವೆ. ಒಂದು ಕೈನಲ್ಲಿ ಅಗಿಯೋದು, ಒಂದು ಕೈನಲ್ಲಿ ನೀರು ತರೋದು, ಇವೆರಡೂ ಕೂಡ ನೋಡಿವೆ, ಒಂದೇ ಸತಿ ಒಂದೇ ಕಾಲದಲ್ಲಿ ಆಗೋಲ್ಲ. ಇನ್ನು ಎರಡು ಕಾಲುಗಳಿವೆ, ಈ ಎರಡು ಕಾಲುಗಳು ಒಂದು ಅಡುಗೆ ಮನೆಗೆ ಹೋಗೋಣ, ಒಂದು ಮಲಗೋ ಕೋಣೆಗೆ ಹೋಗೋಣ ಹಾಗೆ ಯೋಚನೆ ಮಾಡಲ್ಲ, ಎರಡೂ ಕಾಲುಗಳದ್ದು ಒಂದೇ ಗುರಿ. ಹೀಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು, ಎಲ್ಲವೂ ದ್ವೈತ, ಆದರೆ ಒಂದೇ ಗುರಿ ಅವುಗಳದ್ದು, ಅದೇ ಅದ್ವೈತ. ದ್ವೈತದಲ್ಲಿ ಅದ್ವೈತ ಕಾಣುವುದು ಹೀಗೆ, ಅನೇಕಗಳು ಏಕಕಾರಣಕ್ಕಾಗಿ ದುಡಿಯತ್ತೆ, ದ್ವೈತದಿಂದ ಅದ್ವೈತವು, ಅದ್ವೈತದೊಳ್ ದ್ವೈತ, ಚೈತನ್ಯ ಲೀಲೆ ಇದು ಅಂತಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಗಳು ಕಾಣಸಿಗುತ್ತವೆ. ನಾವೆಲ್ಲ ಅನೇಕ ಜೀವಾತ್ಮರು, ಈ ಲಾಡು ಅಂತ ತಗೊಂಡ್ರೆ ಲಾಡು ಪರಮಾತ್ಮ, ನಾವೆಲ್ಲ ಜೀವಾತ್ಮ ಅಂದ್ರೇನು, ಆ ಕಾಳುಗಳು, ಲಾಡುವಿನ ಕಾಳುಗಳು. ಅಂದರೆ ಪರಮಾತ್ಮ ಏಕ ಅದ್ವೈತ, ದೇವನೊಬ್ಬ ನಾಮ ಹಲವು. ಹೀಗೆ ಅದ್ವೈತ ಸಿದ್ಧಿಗೆ, ಅಮರತ್ವ ಪ್ರಾಪ್ತಿಗೆ ದ್ವೈತ ಸಾಧನವಾಗತ್ತೆ. ಇದೇ ಬ್ರಹ್ಮವಸ್ತುವಿನ ಲೀಲೆ, ಚೈತನ್ಯ ಲೀಲೆ ಅಂತ ಇದ್ದಾರೆ ಡಿ ವಿ ಗುಂಡಪ್ಪನವರು.

ತಮ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು ನೀರಧಿಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು ಕೀರು ಪರಮಾನ್ನವದು ದ್ರಾಕ್ಷಿಯಿದೆನು ತೊಂದು ಮೂರಿಂತು ಮತವಿವರ ಮಂಕುತಿಮ್ಮ ಕೀರು ಪರಮಾನ್ನವದು ದ್ರಾಕ್ಷಿಯಿದೆನು ತೊಂದು ಮೂರಿಂತು ಮತವಿವರ ಮಂಕುತಿಮ್ಮ.

ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಹಲವು ಮಹಾನುಭಾವರು ಹಲವು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ನೀರಧಿ ಅಂತನ್ನ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಂದರೆ ಸಮುದ್ರ, ಅದು ಬ್ರಹ್ಮನಿದ್ದಂತೆ, ಪರಮಾತ್ಮನಿದ್ದಂತೆ, ಅದರೊಳಗಿನ ಮಂಜುಗಡ್ಡೆ ನೀರ್ಗಲ್ಲು ಜೀವಾತ್ಮನಿದ್ದಂತೆ ಎಂಬುದು ಒಂದು ಪಂಗಡದವರ ವಾದ. ಅದು ಹಾಗಲ್ಲ, ಬ್ರಹ್ಮ ಪರಮಾತ್ಮ ಅಂದರೆ ಹಾಲು, ಜೀವಾತ್ಮ ಅನ್ನೋದು ಅದರ ಒಳಗಡೆಯೇ ಇರುವ ತುಪ್ಪ.

0: ಲೋಕದಲ್ಲಿ ವಿವರಿಸಿದ್ದಾರೆ. ಎರಡೂ ಒಂದೇ ಅಂತಂದವರು ಇದ್ದಾರೆ, ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತಲೂ ಕಂಡಿದ್ದಾರೆ. ಅದು ಪ್ರಧಾನ, ಇದು ಅದಕ್ಕೆ ಅಧೀನ ಅಂತಾನೂ ಅಂದಿದ್ದಾರೆ. ಇವೆಲ್ಲ ಮತ ವಿವರಗಳು ಮಾತ್ರ, ಮತಭೇದಗಳಲ್ಲ, ಅಭಿಪ್ರಾಯ ಭೇದಗಳು ಮಾತ್ರ ಎಂದು ಡಿ ವಿ ಜಿಯವರು ಈ ಕಗ್ಗಭಾಗದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಮನು ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಚಲುವ ಚಿತ್ರದ ಹಾಡು ಪ್ರಸಾರ ಆಯಿತು. ಬರೆದು ಸಂಗೀತ ನೀಡಿತು ಹಂಸಲೇಖ. ಸಮಯ 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದ ಆಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು, ತಂಡದಲ್ಲಿ 3ರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್

0: ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8 ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150 ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರಿಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2,500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2 ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದಾಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009 ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು 2 ಬಾರಿಯಾಗಿದೆ. 2011 ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954 ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 2nd ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, 7:46:20. ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ವಿ. ಈ ಕುರಿತಂತೆ ಸಾಕಷ್ಟು ಜನರು ಸಂದೇಶಗಳನ್ನು ರವಾನಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ರವಾನಿಸಿದ್ದಾರೆ ಅಂತ ನೋಡೋಣ. ಚೆಲ್ಲಾಟ ಚಿತ್ರದ ಈ ಹಾಡಿನ ನಂತರ ಉದಿತ್ ನಾರಾಯಣ್ ಮತ್ತು ನಂದಿತಾ ಅವರು ಹಾಡಿದ ಗೀತೆ ಗುರುಕಿರಣ್ ಅವರ ಸಂಗೀತವಿದೆ.

ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡು ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶ ಕಳಿಸ್ಕೊಟ್ರೆ, ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆ ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶ ಕಳಿಸ್ಕೊಟ್ಟು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ರಾಣಿಯವರು ಮಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ ಅವರು, ರಾಜು ಅವರು ವಿಜಯನಗರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ನಿರ್ಮಲ ಅವರು ಗುರುಕುಂಟೆ ಪಾಳ್ಯದಿಂದ, ಭಾಗ್ಯ ಸುರೇಂದ್ರ ಅವರು ಹೂವಿನ ಹೊಳೆಯಿಂದ, ಶ್ರೀದೇವಿಯವರು ಬಿರೂರಿನಿಂದ, ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ, ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ, ಕೌಸಲ್ಯವರ ಸಂದೇಶ ಬನಶಂಕರಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ನಾಗರತ್ನವರು ರಾಜಾಜಿನಗರದಿಂದ ಸಂದೇಶವನ್ನು ರವಾನಿಸಿದ್ದಾರೆ.

ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೊಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕ್ಲಿನಿಕಲ್ ಗೈಡೆಡ್ ವೈದ್ಯಕೀಯ ಅಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಮತ್ತು ಆರಂಭಿಕ ರೋಗ ನಿರ್ಣಯ, ಸಕಾಲಿಕ ವೈದ್ಯಕೀಯ ಹಸ್ತಕ್ಷೇಪ ಮತ್ತು ಜವಾಬ್ದಾರಿಯುತ ರೋಗಿಯ ಆರೈಕೆಯ ಆಧಾರವಾಗಿ ಅನಗತ್ಯ ತನಿಖೆಗಳನ್ನು ತಪ್ಪಿಸಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ನವದೆಹಲಿಯಲ್ಲಿ ನಡೆದ ಸಂಧಿವಾತ ಎಸೆನ್ಷಿಯಲ್ಸ್ ಎ ನ್ಯೂ ಫ್ರಾಂಟಿಯರ್ಸ್ ಫಾರ್ ಆಸ್ಪೈರಿಂಗ್ ಕ್ಲಿನಿಷಿಯನ್ಸ್ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆ ವೇಳೆ ಪರವಾನಗಿ ಹೊಂದಿರುವ ಬಂದೂಕು ಆಕಸ್ಮಿಕವಾಗಿ ಸಿಡಿದು ಇಬ್ಬರು ತಪಾಸಣಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಬೆಳ್ಳಿ ಬದುಕು. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ದೀಪಿಕಾ ಕಾಮಯ್ಯ ಅವರ ಜೊತೆ ಸಂದರ್ಶನ. ಪ್ರಸ್ತುತಿ ಲಲಿತಾ ಸತ್ಯಮೂರ್ತಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಚಿತ್ರನಟಿ ದೀಪಿಕಾ ಕಾಮಯ್ಯ ಅವರೊಂದಿಗೆ ಸಂದರ್ಶನ.
2: ದೀಪಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ, ಜೊತೆಗೆ ನಮಸ್ಕಾರ.
3: ನಮಸ್ಕಾರ.
2: ನಿಮ್ಮ ಪರಿಚಯವನ್ನು ನಮ್ಮ ಶ್ರೋತೃಗಳಿಗೆ ಮಾಡಿಕೊಡಿ.
3: ಹಲೋ, ನಾನು ನಿಮ್ಮ ದೀಪಿಕಾ ಕಾಮಯ್ಯ. ಸೊ ಇವತ್ತು ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ, ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ, ನಿಮ್ಮ ಜೊತೆ ಹಾಡಕ್ಕೆ. ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ವರ್ಡ್.
2: ಕೊಡವತಿ ಅನ್ನೋದು ಹೆಸರಿನಲ್ಲೇ ಗೊತ್ತಾಗುತ್ತೆ ದೀಪಿಕಾ. ನಿಮ್ಮ ಬಾಲ್ಯ ಕೊಡಗಿನಲ್ಲೇ ಕಳೀತಾ?
3: ಇಲ್ಲ, ಆಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟು ಬೆಳೆದಿದ್ದೀನಿ. ನನ್ನ ಸ್ಕೂಲಿಂಗು ಮತ್ತು ನನ್ನ ಕಾಲೇಜ್ ಎಲ್ಲ ಇಲ್ಲಿ ಕಲ್ದಿದ್ದೀನಿ. ಸೊ ತುಂಬ ಮೆಮೊರೀಸ್ ಇಲ್ಲಿದೆ. ಸೊ ಕೊಡಗು ನಾನು ಹೋಗೋದು ವೆರಿ ರೇರ್ ಆ್ಯಕ್ಚುಲಿ. ಸೊ ಕೊಡಗಲ್ಲಿ ಎಸ್ಟೇಟ್ ಇದೆ. ಸೊ ಡ್ಯಾಡಿ ಹೋಗ್ತಾ ಇರ್ತಾರೆ, ಬಟ್ ನಾನು ಒನ್ಸ್ ಅ ವೈಲ್ ತುಂಬ ರೇರ್ ಹೋಗೋದು. ನಾನು
2: ಓದಿದ್ದೆಲ್ಲ ಇಲ್ಲಿ
3: ಇಲ್ಲೇ ಬ್ಯಾಂಗ್ಳೂರಲ್ಲಿ. ನಾನು KVNA ಓದಿದ್ದು, CBSE ಸ್ಕೂಲು, ಮತ್ತೆ ನಾನು PU ಕಾಲೇಜ್ ಎಲ್ಲ ಮಾಡಿದ್ದು ನಾನು ಬಿಷಪ್ ಕಾಟನ್ಸ್ ವಿಮೆನ್ ಕ್ರಿಶ್ಚಿಯನ್ ಕಾಲೇಜಲ್ಲಿ.
2: ಇಲ್ಲಿ ಯಾರ್ಯಾರಿದ್ದೀರ?
3: ನಾನು, ಡ್ಯಾಡಿ, ಮಮ್ಮಿ,

0: ನಮ್ಮ ಅಕ್ಕ ಇದ್ದಾಳೆ, ಅವ್ಳ ಮದ್ವೆ ಆಗಿದೆ, ಅವಳಿಗೊಂದು ಚಿಕ್ಕ ಮಗು ಇದೆ, ಬೇಬಿ ಗರ್ಲ್, 5 year old, 6 year old ರಾಧು. ಸೊ ಯಾ, ದಿಸ್ ಅ ಸ್ಮಾಲ್ ಸ್ವೀಟ್ ಫ್ಯಾಮಿಲಿ.
1: ನಿಜ. ಕ್ರೀಡೆಯಲ್ಲಿ ಕೊಡಗು ಹೆಸರುವಾಸಿ, ಎಲ್ಲರಿಗೂ ಗೊತ್ತಿರೋ ಹಾಗೇನೆ, ಹಾಕಿ ಅದರ ಹೆಸರುವಾಸಿ. ಜೊತೆಗೆ ಈ ಅಶ್ವಿನಿ ನಾಚಪ್ಪ ಇವರುಗಳು ಸಹ ಕ್ರೀಡೆಯಲ್ಲಿ ಇರೋರು, ಈ ಕೊಡಗಿನಲ್ಲಿದ್ದರು.
0: ಹೌದು.
1: ಈಗ ಎಲ್ಲರೂ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದೀರಾ.
0: ಹೌದು.
1: ಈ ಬಗ್ಗೆ ಏನು ಹೇಳ್ತೀರಾ
0: ನೀವು? ಆಕ್ಚುಲಿ ಮೊದಲು ನಾನು ಮಾಡ್ಲಿಂಗ್ ಮಾಡ್ತಾ ಇರುವಾಗ ಅಷ್ಟೊಂದು ಕೂರ್ಗಿ ಹುಡುಗಿರು ಇರ್ತಾ ಇರಲಿಲ್ಲ. ಸೊ ಅವಾಗ ಓ ಮೈ ಗಾಡ್, ಮಾಡ್ಲಿಂಗ್ ಅಂದರೆ ಒಂದು ಶಾಕ್ ಥರ ಎಲ್ಲರಿಗೂ, ಇಲ್ಲ ಹೋಗೋಕ್ಕಾಗಲ್ಲ ಅಂತ. ಸಿನಿಮಾಗೆ ಬರುವಾಗಲೂ ನಾನು ಅವಾಗ ಹಾರ್ಡ್ಲಿ ಒಬ್ಬರು ಇಬ್ಬರು ಜನ ಇದ್ರು. ಸೊ ಈಗ ನೋಡಿದ್ರೆ ಯಂಗ್ಸ್ಟರ್ಸ್ ಇಟ್ಸ್ ಮಚ್ ಮೋರ್, ಎಲ್ಲರೂ ಓಪನ್ ಮೈಂಡ್ ಆಗಿದ್ದಾರೆ. ಆ್ಯಂಡ್ ದೇ ಎಲ್ಲರಿಗೂ ಸಿನಿಮಾ ಅಂದರೆ ಪ್ಯಾಷನ್ ಆಗಿಬಿಟ್ಟಿದೆ, ಹಾಬಿ ಆಗಿಬಿಟ್ಟಿದೆ. ಸೊ ಅವ್ರನ್ನೇ ಟಿ ವಿಯಲ್ಲಿ ನೋಡೋಕ್ಕೂ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್, ಅವ್ರ ಯುನೋ ಇಟ್ಸ್ ಲೈಕ್ ಮೋರ್ ಓಪನ್ ಇವಾಗ ಮುಂಚೆಗಿಂತ. ಸೊ ಈಗ ನೋಡಿದ್ರೆ ಆ್ಯಕ್ಚುಲಿ ಮಾಡ್ಲಿಂಗ್ ಫೀಲ್ ಆಗಿದ್ರು ಇಲ್ಲಾಂದ್ರೆ ಮೂವಿ ಆಗಿದ್ರು ಎಷ್ಟೊಂದು ಜನ ಯುನೋ ದೇ ಆ್ಯಕ್ಚುಲಿ ವಿಲಿಂಗ್ ಟು ಬಿ ಅ ಪಾರ್ಟ್ ಆಫ್ ಇಟ್.
1: ಹಾಗಾಗಿ ಈಗ
0: ಹೌದು. ಸೊ ಇವಾಗ ಆಕ್ಚುಲಿ ತುಂಬಾ ಓಪನ್ ಆಗಿದೆ ದ್ಯಾನ್ ಬಿಫೋರ್. ಇವಾಗ ಆಕ್ಚುಲಿ ಎಲ್ಲರೂ ಮುಂಚೆ ತರ ಇಲ್ಲ. ಆಕ್ಚುಲಿ ಈಗ ತುಂಬಾ ಕೂರ್ಗಿ ಹುಡುಗಿಯರು ಇದ್ದಾರೆ. ಅಂಡ್ ನನ್ ಗೊತ್ತಿರೋ ತರ, ನನ್ಗೆ ಗೊತ್ತಿಲ್ಲ ಒಮ್ಮೆ ಇಷ್ಟೊಂದ್ ಜನ ಸಡನ್ ಆಗಿ ಬ್ಯಾಂಗ್ಳೂರಿಗೆ ಬಂದಿದಾರ ಅಂತ ಆಗ್ಬಿಟ್ಟಿದೆ ಇವಾಗ.
1: ಆಮೇಲೆ ನಿಮ್ಮ ತಾಯಿ ತಂದೆಗೆ ನೀವು ಈ ಚಿತ್ರರಂಗಕ್ಕೆ ಬಂದಿದ್ದು ಇಷ್ಟ ಆಗಿದೆಯಾ?
0: ಆನೆಸ್ಟ್ಲಿ ಇನಿಷಿಯಲಿ ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ ಥರ ಅವ್ರು ತುಂಬ ಪ್ರೊಟೆಕ್ಟಿವ್ ಆಗಿದ್ರು, ಇಲ್ಲ ಈ ಫೀಲ್ಡ್ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಆಸ್ ಇನ್ ನಾನು ಹೇಳಿದೆ, ಇಲ್ಲ ನನ್ನ ಹಾಬಿ ಆ್ಯಂಡ್ ಯುನೋ ನನ್ನ ಪ್ಯಾಷನ್ ಇದು ನಂದು, ಸೊ ನಾನು ಮಾಡಬೇಕು ಅಂತ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಂಗೆ ಫಾರ್ ಮೈ ಗುಡ್ ಲಕ್ ನನಗೊಂದು ಚೆನ್ನಾಗಿರೋ ಆಫರ್ ಬಂತು, ಚಿಂಗಾರಿ ಆಡಿಯೋಸ್ ಇದು. ಸೊ ಆ ದೊಡ್ಡ ಬ್ಯಾನರ್ ಐ ಡಿಂಟ್ ವಾಂಟ್ ಟು ಲೂಸ್ ಇಟ್. ಅಟ್ ದ ಸೇಮ್ ಪಾಯಿಂಟ್ ಡ್ಯಾಡಿ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಶೂಟಿಂಗ್, ಎಲ್ಲಿ ಹೋದ್ರು ಒಂದು ಚಿಕ್ಕ ಮೀಟಿಂಗ್ ಇದ್ರೂ ಅವ್ರು ಬರ್ತಾರೆ. ಸೊ ದಟ್ ವೇ ಐ ಆಮ್ ವೆರಿ ಸೆಕ್ಯೂರ್ಡ್ ಆ್ಯಂಡ್ ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಸೊ ಆಸ್ ಆಫ್ ನಾವ್ ದ ವೆರಿ ಹ್ಯಾಪಿ ದಟ್ ನಾನು ಯುನೋ ನನ್ನ ಪ್ಯಾಷನ್ನ ಇನ್ನೂ ಮುಂದೆ ತಗೊಳ್ತಾ ಹೋಗ್ತಾ ಇದ್ದೀನಿ ಅಂತ.
1: ಇನ್ನಷ್ಟು ಮಾತಾಡೋಣ ದೀಪಿಕಾ, ಒಂದು ಹಾಡು ಕೇಳಿ.

0: ದೀಪಿಕಾ ಕಾಮಯ್ಯ ಅವರೊಂದಿಗೆ ಮಾತುಕತೆ. ದೀಪಿಕಾ, ಓದುವಾಗ ಕಾಲೇಜಿನಲ್ಲಿ ನೀವು ಬಹಳ ಗಂಭೀರ ಅಂತ ಕೇಳಿದೀನಿ, ನಿಜನಾ?
1: ಇಲ್ಲ ಇಲ್ಲಪ್ಪ, ನಾನು ತರ್ಲೆ ಅಂದ್ರೆ ತರ್ಲೆ ನಂಬರ್ ಒನ್. ಉಲ್ಟಾ ಹೇಳ್ತಾ ಇದ್ದೀರಾ ನೀವು
0: ಅಂದ್ರೆ ಯಾರೋ ಹೇಳಿದಾಗ ಬೇಕು ಅಂತಾನೆ ತಮಾಷೆ ಮಾಡಕ್ಕೆ ಹೇಳಿದ್ದಾರೆ. ಹೇಳಿ ನೀವು ಕಾಲೇಜ್ ಸ್ಟಡೀಸ್ ಬಗ್ಗೆ.
1: ಆಕ್ಚುಲಿ ನಾನು ನಂಬರ್ ಒನ್ ತರ್ಲೆ ನನ್ನ ಕಾಲೇಜ್ ಅಲ್ಲಿ, ಕಾಟನ್ಸ್ ಅಲ್ಲಿ. ಆದ್ರೆ ಏನ್ ಒಂದ್ ಪ್ಲಸ್ ಪಾಯಿಂಟ್ ಅಂದ್ರೆ, ಅವಾಗ ಮಾಡ್ಲಿಂಗ್ ಮಾಡ್ತಾ ಇದ್ದೆ ನಾನು ಕಾಲೇಜ್ ಡೇಸ್ ಅಲ್ಲಿ ಇರುವಾಗ. ಸೊ ಓದ್ತಾನೂ ಇದ್ದೆ, ನಾನು ಮಾಡ್ಲಿಂಗು ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಬಿಕಾಸ್ ಶೂಟ್ ಹೋಗ್ತಾ ಹೋಗ್ತಾ ಆ್ಯಡ್ ಶೂಟ್ ಆಗಿರ್ಲಿ, ರ್ಯಾಮ್ ಶೋಸ್ ಮಾಡ್ತಾ ಇದ್ದೆ. ಸೊ ಕಾಲೇಜ್ ತುಂಬ ನಾನು ಅಟೆಂಡೆನ್ಸ್ ಸ್ವಲ್ಪ ಯುನೋ ತುಂಬ ಅವಾಗ ಅವಾಗ ಫ್ಲಕ್ಚುಯೇಟ್ ಆಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು. ಸೊ ಅವಾಗ ಏನ್ ಮಾಡ್ತಾ ಇದ್ರು, ಅವ್ರ ಡ್ಯಾಡಿಗೆ ಬೈತಾರೆ ಅಂತ ನಾನು ಅವ್ರಿಗೆ ಹೇಳದೆ ನಾನು ಶೂಟ್ಗೆ ಹೋಗ್ತಾ ಇದ್ದೆ ಮಾಡುವಾಗ ಎಷ್ಟೊಂದು ದಿನ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗ್ತಾ ಇತ್ತು. ಸೊ ಆ ಥರ ತರಲೆ ನಂಬರ್ ಒನ್ ಕ್ಲಾಸ್ಗೆ ಎಲ್ಲರೂ ಗೊತ್ತಿತ್ತು ಇವಳು ದೊಡ್ಡ ತರಲೆ. ಸೊ ನನ್ನ ಸ್ಪೋರ್ಟ್ಸ್ ರೆಪ್ ಮಾಡಿದ್ರು, ಅಂಡ್ ಪ್ಲಸ್ ನಾನು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ದಟ್ ವೇ ಕಾಲೇಜ್ ಅಲ್ಲಿ ಐ ವಾಸ್ ಲೈಕ್ ಒನ್ ಲೈಕ್ ನೋನ್ ಫಿಗರ್, ಒಂದು ಎಲ್ಲರಿಗೂ ಗೊತ್ತಿರೋ ಅಂತ ಒಂದು ಹುಡುಗಿ. ಸೊ ಲೆಕ್ಚರರ್ಸ್ಗೆ ನನ್ ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು, ಅದೊಂದು ಪ್ಲಸ್ ಇತ್ತು ನಂಗಷ್ಟೇ. ಸೊ ಒಂದಿನ ಏನಾಯ್ತು, ನನ್ ಕಾಲೇಜ್ ಅಲ್ಲಿ ತುಂಬಾ ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು. ಅಯ್ಯೋ ಏನ್ ಮಾಡುದು, ಎಕ್ಸಾಮ್ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ, ಏನ್ ಮಾಡೋದಪ್ಪ ಅಂತ ಡ್ಯಾಡಿಗೆ ಹೇಳಕ್ಕೂ ಆಗಲ್ಲ, ಏನ್ ಮಾಡೋದು. ಸೊ ಒಂದು ಐಡಿಯಾ ಬಂತು ನನ್ಗೆ, ಆಯ್ತು, ನನ್ನ ಫ್ರೆಂಡ್ ಕಸಿನ್ ಆಕ್ಚುಲಿ ಡಾಕ್ಟರ್. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ದೆ, ನೋಡು ಪ್ರಾಬ್ಲಮ್ ಆಗಿದೆ ಅಟೆಂಡೆನ್ಸ್, ನನ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ತೋರಿಸ್ಬೇಕು, ಇಲ್ಲಾಂದ್ರೆ ನನ್ನ ಹಾಲ್ ಟಿಕೆಟ್ ಸಿಗಲ್ಲ ಅಂತ. ಸೊ ಅವ್ರು ಏನ್ ಮಾಡಿದ್ರು, ಅವ್ರು ನನಗೊಂದು ಸರ್ಟಿಫಿಕೇಟ್ ಮಾಡಿಕೊಟ್ರು. ಸೊ ನಾನು ಲೆಗಮೆಂಟ್ ಟೈರ್ ಅಂತ ಶೂಟ್ ಮಾಡ್ತಾ ಇರುವಾಗ ನಾನು ನನ್ನ ಲೆಗಮೆಂಟ್ ಟೈರ್ ಆಗಿದೆ ಅಂತ. ಸೊ ಕಾಲೇಜ್ ಎಂಟರ್ ಆಗಿದ ತಕ್ಷಣ ನಾನೊಂದು ಕ್ರೇಪ್ ಬ್ಯಾಂಡ್ ತಗೊಂಡು ಕಾಲ್ಗೆ ಹಾಕೊಂಡು ಕುಂಟ್ಕೊಂಡು ಬಂದೆ ನಾನು. ಸೊ ಕ್ಲಾಸ್ ಒಳಗಡೆ ಬರುವಾಗ ನನ್ನ ಫ್ರೆಂಡ್ಸ್ ಬಂದ್ಲು, ಡ್ರಾಮಾ ಕ್ವೀನ್ ಅಂತ. ಸೊ ದಟ್ ಇಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್. ಸೊ ನನ್ಗೆ ಅದು ಸೈನ್ ಮಾಡಿದ್ರು, ಅಂಡ್ ದೆನ್ ಅದು ನಾನು ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಂಗೆ ಅಟೆಂಡೆನ್ಸ್ ಕೊಟ್ರು. ಸೊ ನನ್ನ ಫ್ರೆಂಡ್ಸ್ ಯಾರು ಅಷ್ಟೊಂದು ದಿನ ಅಟೆಂಡ್ ಮಾಡ್ತಾ ಇದ್ರು ಅವ್ರಿಗಿಂತ ಜಾಸ್ತಿ ಕೊಟ್ರು ಅಟೆಂಡೆನ್ಸ್. ಸೊ ಲೈಕ್ ನೀನು ಇದೆಯಲ್ವಾ, ನೀನು ತುಂಬಾ ಕಣೆ ಅಂತ. ಸೊ ದಟ್ ಇಸ್ ಒನ್ ಎಕ್ಸ್ಪೀರಿಯನ್ಸ್. ಅಂಡ್ ಇನ್ನೊಂದ್ಸತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಮತ್ತೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್. ಸೊ ಅವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಡ್ಯಾಡಿಗೆ ಹೇಳಕ್ಕಾಗಲ್ಲ ಮತ್ತೆ. ಸೊ ನಾನು ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಫಾರ್ಜ್ ಮಾಡ್ತಾಳೆ ಸಿಗ್ನೇಚರ್ಸ್, ಅವ್ಳು ಡ್ಯಾಡಿ ಸಿಗ್ನೇಚರ್ ತೋರಿಸ್ಬಿಟ್ಟು ಸ್ವಲ್ಪ ಫಾರ್ಜ್ ಮಾಡಿ ಅಂತ ಫಾರ್ಜ್ ಸೈನ್ ಮಾಡಿ ಕೊಟ್ಲು ನನ್ಗೆ. ಸೊ ಅದ್ ತೋರಿಸ್ಬಿಟ್ಟು ಅವರು ಅಟೆಂಡೆನ್ಸ್ ಕೊಟ್ರು. ಅದಾದ್ಮೇಲೆ ಒಂದಿನ ನಾನು ಮರ್ತೋಗ್ಬಿಟ್ಟು ಅದ್ ಸೇಮ್

0: ಸ್ಲಿಪ್ ನಾ ನನ್ನ ಬ್ಯಾಗ್ ಒಳಗಡೆ ಹಾಕಿದ್ ಪರ್ಸ್ ಅಲ್ಲಿ, ನಾನು ಬೆಡ್ ಮೇಲೆ ಇತ್ತು. ಐ ತಿಂಕ್ ಡ್ಯಾಡಿ ಒಂದ್ಸತಿ ನೋಡಿದ್ದಾರೆ. ನಾ ಹೊರಗಿಂದ ಬರುವಾಗ ಕೇಳಿದ್ರು, ತುಂಬಾ ಹುಷಾರಾಗಿದೆಯಲ್ವಾ ನೀನು, ಏನಕ್ಕೆ ಅಂತ. ಯು ಆರ್ ಸ್ಮಾರ್ಟ್, ಐ ಆಮ್ ಸ್ಮಾರ್ಟರ್ ದೆನ್ ಯು, ಐ ಆಮ್ ಯುವರ್ ಫಾದರ್ ಅಂದ್ರು. ಐ ವಾಸ್ ಲೈಕ್ ಓ ಗಾಡ್. ಸೊ ಆತರ ಚಿಕ್ಕ ಚಿಕ್ಕ ತುಂಬಾ ತರಲೆ ಮಾಡಿದೀನಿ ಕಾಲೇಜಿಂದ ನಾನು ಹೊರಗಡೆ ಬಿಡ್ತಾ ಇರ್ಲಿಲ್ಲ, ಕಾಂಪೌಂಡ್ ಇಂದ ಜಂಪ್ ಮಾಡಿದೀವಿ ನಾವು ಹುಡುಗಿರು. ಸೊ ಒಂದ ಎರಡ ಲೈಕ್ ಅಷ್ಟೊಂದು ಸ್ಟೋರೀಸ್ ಇದೆ ನನ್ನ ಕಾಲೇಜ್ ಡೇಸ್. ಅದ್ ಬೇರೆ ಗರ್ಲ್ಸ್ ಕಾಲೇಜ್, ಸೊ ತರ್ಲೆ ಅಂದ್ರೆ ತರ್ಲೆ ನಂಬರ್ ಒನ್. ಬಟ್ ಸ್ಟಿಲ್ ಅದ ಎಂಡ್ ಆಫ್ ಇಟ್ ಎಲ್ಲಾ ಲೆಕ್ಚರರ್ಸ್ ನನ್ ಕಂಡ್ರೆ ತುಂಬಾ ಇಷ್ಟ. ಸೊ ದಟ್ ವೇ ಬಿಕಾಸ್ ನನ್ ಯುನೋ ಆಲ್ ದ ಎಲ್ಲಾ ಸೆಮಿಸ್ಟರ್ ಫಸ್ಟ್ ಕ್ಲಾಸ್ ಬರ್ತಾ ಇತ್ತು ನನ್ಗೆ, ಆಯ್ತು ಇವಳು ಚೆನ್ನಾಗೂ ಎಲ್ಲ ಮಾಡ್ತಾಳೆ ತರ್ಲೆನು ಮಾಡ್ತಾಳೆ ಅಂತ ಅವ್ರು ಯುನೋ ದೇ ವರ್ ಲೈಕ್ ಫೈನ್. ಸೊ ದೋಸ್ ಆರ್ ಮೈ ಮೆಮೊರಬಲ್ ಕಾಲೇಜ್ ಡೇಸ್.
1: ಬಹಳ ಚೆನ್ನಾಗಿದೆ ಅಂದ್ರೆ ಓದೋದ್ರಲ್ಲೂ ನೀವು ಮುಂದಿದ್ರಿಂದ ಬಹಳ ಒಳ್ಳೆ ಹೆಸರು ಬಂತು ಹೇಳ್ಬಹುದು. ಇನ್ನು ದೀಪಿಕಾ, ಚಿಂಗಾರಿ ನಿಮ್ಮ ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ,
0: ಹೌದು.
1: ಆದ್ರೆ ಅದಕ್ಕೂ ಮುಂಚೆ 2009 ಫೆಮಿನಾ ಮಿಸ್ ಇಂಡಿಯಾ ಅಂತ ಒಂದು ಗರಿಮೆ ನಿಮಗೆ ಸಿಕ್ತು,
0: ಹೌದು
1: ಅಲ್ವೇ? ಈ ಬಗ್ಗೆ ಹೇಳಿ.
0: ಆಕ್ಚುಲಿ ನಾನು ಅವಾಗ ಕಾಲೇಜಲ್ಲೇ ಓದ್ತಾ ಇದ್ದೆ. ಫೆಮಿನಾ ಮಿಸ್ ಇಂಡಿಯಾ 2008 ಅಲ್ಲಿ ಐ ಹ್ಯಾಡ್ ಟೇಕನ್ ಪಾರ್ಟ್ ಅಂಡ್ ಟಿಲ್ ದ ಫೈನಲ್ಸ್ ಬಂದೆ ನಾನು. ಸೊ ದೋಸ್ ಟೈಮ್ಸ್ ಯುನೋ ನಾವು ತುಂಬಾ ಯಂಗ್ ಆಗಿದ್ವಿ ಅಂಡ್ ನಾನು ಇಮ್ಯಾಜಿನು ಮಾಡಿರ್ಲಿಲ್ಲ, ಬಿಕಾಸ್ ನಿಮ್ಮ ಮಾಡ್ಲಿಂಗು ಕೂಡ ನಾನು ಹಾಬಿಯಾಗೆ ತಗೊಂಡಿದ್ದು, ಏನ್ ಬರುತ್ತೆ ಅದ್ ಮಾಡೋಣ ಅಂತ. ಬಟ್ ಯಸ್, ಫೆಮಿನಾ ಹ್ಯಾಪಿಂಡ್ ಅಂಡ್ ದೆನ್ ಅದಾದ್ಮೇಲೆ ನಾವು ಐ ಕೇಮ್ ಟು ದ ಫೈನಲ್ಸ್. ಸೊ ಯಾರು ವಿನ್ ಆಗ್ತಾರೆ ಅಂತ ಲಾಸ್ಟ್ ಹೇಳಕ್ ಆಗಲ್ಲ, ಬಟ್ ಐ ವಾಸ್ ಹ್ಯಾಪಿ ನಾನ್ ಫೈನಲ್ಸ್ ವರೆಗೂ ಬಂದೆ ಅಂತ. ಸೊ ಅದಾದ್ಮೇಲೆ ಆಕ್ಚುಲಿ ಆಡ್ ವೈಸ್ ಆಗಿರ್ಲಿ ತುಂಬಾ ನನ್ಗೆ ಕೆಲ್ಸ ಸಿಕ್ತು. So a lot of work. And after that, actually, ನಾನು ಸಿನಿಮಾ ಬರಬೇಕು ಅಂತಾನೆ ಇರ್ಲಿಲ್ಲ ನಾನು. ಇಲ್ಲ, ನಾನು ಕಾಲೇಜ್ ಮುಗಿದ ತಕ್ಷಣ ನಾನು ಬೇರೆಯವ್ರ ತರ ಯುನೋ ಆಫೀಸ್ ಎಲ್ಲ ಹೋಗ್ತೀನಿ, ವಾಟ್ ಎವರ್, ಬಿಕಾಸ್ ಐ ವಾಸ್ ಇನ್ ದ ಫ್ಯಾಷನ್ ಇಂಡಸ್ಟ್ರಿ. ಏನೊಂದು ಫ್ಯಾಷನ್ ಅಬೌಟ್ ಫ್ಯಾಷನ್ ಕೆಲಸ ಮಾಡ್ತೀನಿ ಅಂತ. ಬಟ್ ಇವನ್ ಸಿನಿಮಾ ಆಕ್ಚುಲಿ ಇಟ್ ಜಸ್ಟ್ ಹ್ಯಾಪಿಂಡ್. ಆಡಿಷನ್ ಕರೆದ್ರು, ಅದಕ್ಕಿಂತ ಮುಂಚೆನೆ ಕರೆದ್ರು, ಬಟ್ ಮೈ ಪೇರೆಂಟ್ಸ್ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ಇಲ್ಲ ನೀನು ಡಿಗ್ರಿ ಮುಗಿಸ್ಲೇಬೇಕು, ಇಲ್ಲಾಂದ್ರೆ ಏನು ಬಿಡಲ್ಲ ನಾವು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ಸೊ ನಾನು ಡಿಗ್ರಿ ಮುಗಿಸ್ದೆ. ಮುಗಿದ ತಕ್ಷಣ ಅವರು ಟುಕ್ ಸಮ್ ಟೈಮ್. ನಾನು ಆಕ್ಚುಲಿ ಅಷ್ಟು ಇಂಟ್ರೆಸ್ಟ್ ಆಗಿರ್ಲಿಲ್ಲ ಮಾಡ್ಲಿಂಗೇ ಮಾಡ್ತೀನಿ ಅಂತ. ಅಂಡ್ ದೆನ್ ವೆನ್ ಗುಡ್ ಆಫರ್ ಬಂತು, ಅಂಡ್ ದೆನ್ ವಿ ವರ್ ಲೈಕ್ ಓಕೆ ಫೈನ್, ಅಂಡ್ ಎವ್ರಿಥಿಂಗ್ ಕೇಮ್ ಇನ್ ಪ್ಲೇಸ್.
1: ಬಹಳ ಸಂತೋಷ ಇದು. ಆಮೇಲೆ 2010 ಸಹ ನಿಮಗೆ MTV ಸ್ಟೈಲ್ ಅವಾರ್ಡ್ ಸಿಕ್ತು.
0: ಹೌದು, ಹತ್ತರಲ್ಲ. ಆಕ್ಚುಲಿ MTV ವಾಸ್ ಬಿಫೋರ್ ಮಿಸ್ ಇಂಡಿಯಾ. ಹೌದು, ಮಿಸ್ ಇಂಡಿಯಾಕ್ಕಿಂತ ಇನ್ನು ಸ್ವಲ್ಪ ಮುಂಚೆ. ಸೊ ಇದು MTV ಲೈಕ್ರಾ ಅವಾರ್ಡ್ಸ್ ಅಂತ. ಸೊ ಬ್ಯಾಂಗ್ಲೋರ್, ಬಾಂಬೆ, ಡೆಲ್ಲಿ, ಅಲ್ಲಿ ಕಪಲ್ ಆಫ್ ಸಿಟೀಸ್ ಅಲ್ಲಿ ಮಾಡಿದ್ರು. ಸೊ ಬ್ಯಾಂಗ್ಳೂರಿಂದ ಐ ಒನ್. ಸೊ ನಾವು ಬಾಂಬೆಗೆ ಹೋಗಿದ್ವಿ. ಸೊ ವಿ ವರ್ ದೇರ್ ಫಾರ್ ಆಲ್ಮೋಸ್ಟ್ ಅ ವೀಕ್. ಸೊ ಅವಾಗ ಎಲ್ಲ ಸೂಪರ್ ಮಾಡೆಲ್ ಜೊತೆ ನಡೆದೆ ನಾನು, ಹ್ಯಾಡ್ ರ್ಯಾಂಪ್ ವಾಕ್ ಮಾಡಿದೆ. ಮತ್ತೆ ಅವಾಗ ಶಾರುಖ್ ಖಾನು ಇದ್ರು, ಅವಾಗ ಓಂ ಶಾಂತಿ ಓಂ ರಿಲೀಸ್ ಆಗ್ತಾ ಇತ್ತು, ಅವ್ರ ಪ್ರಮೋಷನ್ ಆಗ್ತಾ ಇತ್ತು. ಸೊ ಅವ್ರ ಜೊತೆ ವಾಕ್ ಮಾಡಿದೆ ರ್ಯಾಂಪ್ ನಾನು. ಇಟ್ ವಾಸ್ ವಿಕ್ರಮ್ ಫಟ್ನೆಸ್ ಕ್ಲೋತ್ಸ್. ಸೊ ಇವನ್ ದಟ್ ಒಂದು ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಅಷ್ಟು ಯಂಗ್ ಏಜ್ ಅಲ್ಲಿ ಐ ವಾನ್ ದಟ್ ಥಿಂಗ್ ಅಂಡ್ ಬಾಂಬೆಗೆ ಹೋದೆ ಅಂಡ್ ಗಾಟ್ ಟು ಮೀಟ್ ಅಷ್ಟು ದೊಡ್ಡ ಸ್ಟಾರ್ಸ್ನ ಮೀಟ್ ಮಾಡಿ ಆ ಏಜ್ ಅಲ್ಲಿ. ಅಂಡ್ ದೆನ್ ಅವ್ರ ಜೊತೆ ಐ ವಾಕ್ಡ್ ಅಂಡ್ ಆಲ್ ದಟ್. ಸೊ ಅದು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ಅದು MTV ಮಾಡಿದ್ದದು. ಸೊ ಅದಾಗಿದ ತಕ್ಷಣ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಒಂದು ಶೋ ಆಗಿತ್ತು MTV ಅಲ್ಲಿ, ಗರ್ಲ್ಸ್ ನೈಟ್ ಔಟ್ ಅಂತ. ಸೊ ಆ ಗರ್ಲ್ಸ್ ನೈಟ್ ಔಟ್ ಅಲ್ಲಿ ಇಟ್ಸ್ ಅಬೌಟ್ ಪ್ಯಾರನಾರ್ಮಲ್ ಆಕ್ಟಿವಿಟಿ. ಸೊ ಅದು ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ರು, ಮೂರು ಜನ. ಇಟ್ಸ್ ಲೈಕ್ ಯುನೋ ಹಾಂಟೆಡ್ ಜಾಗ ಅಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ಮಾಡಿದ್ರು, ಅದು ಸೇಮ್ ಕಾಪಿ ಮಾಡಿದ್ರು. ಸೊ ನನ್ಗೆ ಡಾರ್ಕ್ನೆಸ್ ಅಂದ್ರೆ ತುಂಬಾ ಭಯ ನಂಗೆ, ಯುನೋ ಒಂದ್ ಚಿಕ್ಕ ಲೈಟ್ ಇರ್ಬೇಕು ನಮ್ಮ ಮಲ್ಗೋಕ್ ಕೂಡ. ಸೊ ಫಾರ್ ಮೀ ಟು ಡೂ ಅ ಶೋ ಲೈಕ್ ದಟ್ ತುಂಬಾ ತುಂಬಾ ಡಿಫಿಕಲ್ಟ್ ಆಗಿತ್ತು, ಬಟ್ ಐ ಸ್ಟಿಲ್ ಡಿಡ್ ಇಟ್. ಆ ಶೋ ಆಲ್ಸೋ ಐ ವಾನ್. ಸೊ ಲಕ್ಕಿಲಿ, ಟಚ್ ವುಡ್, ಇವತ್ವರೆಗೂ ನಾನು ಏನ್ ಮಾಡಿದೀನಿ ಅದ್ರಲ್ಲಿ ಅಟ್ಲೀಸ್ಟ್ ಯುನೋ ಎಂಡ್ ತನಕ ಬಂದಿದ್ದೀನಿ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್.
1: ಹೌದು, ಒಂದ್ ಹಾಡ್ ಕೇಳೋಣ.
0: ಶೋರ್.
2: ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ.

0: ದೀಪಿಕಾ, ಕನ್ನಡದ ನಿಮ್ಮ ಮೊದಲ ಸಿನಿಮಾ ಚಿಂಗಾರಿ ಅಂತ ನೀವು ಹೇಳಿದ್ರಿ, 2012 ಅನ್ಸುತ್ತಲ್ವಾ ಬಿಡುಗಡೆ ಆಗಿದ್ದು. ನಿಮ್ಮನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದವರು ಯಾರು?
1: ಹರ್ಷ ಸರ್, ಹರ್ಷ ಅವ್ರು ಆಕ್ಚುಲಿ. ಸೊ ಆಡಿಷನ್ ಕರೆದಿದ್ರು ನನ್ನ. ಸೊ ಹೋದೆ, ಆಡಿಷನ್ ಮಾಡಿದೆ, ರಿವರ್ಟ್ ಮಾಡ್ತಾರಂತ ಹೇಳಿದ್ರು, ಆದರೆ ದೇ ಹ್ಯಾಡಂಟ್ ಗಾಟನ್ ಬ್ಯಾಕ್. ಸೊ ನಾನು ಆಯ್ತು ಬಿಡು, ಪರವಾಗಿಲ್ಲ ಅಂತ, ನಾನು ಕಾಲೇಜಲ್ಲಿ ಬ್ಯುಸಿ ಆಗಿದ್ದೆ. ಆ್ಯಂಡ್ ದೆನ್ 1 ಮಂತ್ ಆದ್ಮೇಲೆ ಆ್ಯಕ್ಚುಲಿ ಬೇರೆ ಯಾರೋ ಅದು ಮಾಡಬೇಕಿತ್ತು. ಆ್ಯಂಡ್ ದೆನ್ ಅವ್ರ ಐ ಡೋಂಟ್ ನೋ ವಾಟ್ ಪ್ರಾಬ್ಲಮ್, ಅವ್ರ ಭಾಷೆ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಸೊ ಅವ್ರ ಮತ್ತೆ ನಂಗೆ ಫೋನ್ ಮಾಡೋದು, ಇಲ್ಲ ನೀವೇ ಬೇಕು ಅಂತ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್ಡ್. ಆ್ಯಕ್ಚುಲಿ
0: ಮೊದಲ ಶೂಟಿಂಗ್ ಏನು ಅನ್ನಿಸ್ತು ನಿಮಗೆ?
1: ಆ್ಯಕ್ಚುಲಿ ಮೊದಲನೇ ಟೈಮ್ ನಾನು ಶೂಟಿಂಗ್ ಮಾಡುವಾಗ ನಂಗೆ ತುಂಬ ಭಯ ಆಯಿತು, ಬಿಕಾಸ್ ನಾನು ಥಿಯೇಟರ್ಗೆ ಹೋಗಿಲ್ಲ, ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ನಾನು ಅದು ಬೇರೆ ಸೂಪರ್ ಸ್ಟಾರ್ ಜೊತೆ ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡುವಾಗ ನಂಗೆ ತುಂಬ ಲೈಕ್ ವೆರಿ ಕಾನ್ಷಿಯಸ್. ಸೊ ಇವಾಗಲೂ ನೆನಪಿದೆ, ನಾವು ಸ್ಯಾಂಕಿ ಟ್ಯಾಂಕ್ ಹತ್ರ ಫಸ್ಟ್ ಶಾಟ್ ಮಾಡ್ತಾ ಇದ್ವಿ. ಸೊ ದರ್ಶನ್ ಅವರು ಪರ್ಸ್ನಾಲಿಟಿ ಅಷ್ಟು

0: ಅಂಡ್ ಯು ನೋ ಅವ್ರು ಇಷ್ಟು ಬಿಲ್ಟ್, ನಾನು ಇಷ್ಟು ಸ್ಮಾಲ್ ಪಿಟಿಟ್, ಅವ್ರ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇರುವಾಗ ಫುಲ್ ನಡುಕ್ತಾ ಇದ್ದೆ ನಾನು. ಸೊ ಅವಾಗ ಹೇಳಿದ್ರು ಏನಮ್ಮ ನಾನು ಅಷ್ಟು ಭಯಂಕರವಾಗಿದ್ದೀನಿ ಅಂತ. ಐ ವಾಸ್ ಲೈಕ್ ಇಲ್ಲ ಸೊ ಯು ನೋ ಫಸ್ಟ್ ಟೈಮ್ ಅಲ್ವಾ ಅಂತ. ಸೊ ಇನಿಷಿಯಲಿ ನಂಗೆ ತುಂಬ ಕಾನ್ಶಿಯಸ್ ಆಗಿದ್ದೆ ಆ್ಯಂಡ್ ಏನೋ ನಂಗೆ ತುಂಬ ಭಯ ಆಯಿತು. ಬಟ್ ದೆನ್ ಲೇಟರ್ ಆನ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡ್ತು. ಸೊ ಈಗ ಆ್ಯಕ್ಚುಲಿ ಆ ಫಿಯರ್ ಅಂತ ಇಲ್ಲ, ಬಟ್ ಹೇಳ್ತಾರಲ್ವಾ ಪ್ರಾಕ್ಟಿಸ್ ಮೇಕ್ಸ್ ಅ ಪರ್ಸನ್ ಪರ್ಫೆಕ್ಟ್ ಅಂತ. ಸೊ ಇನ್ನು ಕಲಿತಾ ಇದ್ದೀನಿ ನಾನು.
1: ಆಮೇಲೆ ಡೈಲಾಗ್ಸ್ ಎಲ್ಲ ಹೇಗೆ ನೀವು ಬ್ಯಾಟ್ ಮಾಡಿದ್ರಿ?
0: ಹೌದು, ಆಕ್ಚುಲಿ ನಾನು ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಓದಿದ್ದು. ಸೊ ಲೈಫಲ್ಲಿ ನಾನು ಕನ್ನಡ ಓದಿರಲಿಲ್ಲ, ಬಿಕಾಸ್ ಸಿ ಬಿ ಎಸ್ ಅಲ್ಲಿ ಹಿಂದಿ ಮತ್ತು ಸಂಸ್ಕೃತ ಮಾತ್ರ ಹೇಳ್ಕೊಡೋದು. ಸೊ ನಾನು ಅದು ಕಾಲೇಜಲ್ಲೂ ಎಷ್ಟು ನಾವು ಕನ್ನಡ ಮಾತಾಡೋದು ಹಾರ್ಡ್ಲಿ ಕಡಿಮೆ. ಆ್ಯಕ್ಚುಲಿ ನಾನು ಆಬ್ವಿಯಸ್ಲಿ ಗೊತ್ತಿತ್ತು ನಂಗೆ ಕನ್ನಡ, ಆದರೆ ನಾವು ಆ ಫ್ಲೂಯೆನ್ಸಿ ಅಷ್ಟು ಮಾತಾಡೋಂಥ ಫ್ಲೂಯೆನ್ಸಿ ಇರಲಿಲ್ಲ. ಆದರೆ ನಾನು ಕನ್ನಡ ಇವಾಗ ನಾವು ಕನ್ನಡ ಸಿನಿಮಾಗೆ ಬಂದೆ ಆದಮೇಲೆ ನಾನು ಆ್ಯಕ್ಚುಲಿ ನಾನು ಕನ್ನಡ ಆ್ಯಕ್ಚುಲಿ ತುಂಬ ಜಾಸ್ತಿ ಮಾತಾಡ್ತಾ ಇರೋದು. ಸೊ ಆಗಲೇ ನಾನು ಅವ್ರ ಡೈಲಾಗ್ ಕೊಡುವಾಗ್ಲೂ ನಾನು ಇದೋ ಇಂಗ್ಲೀಷ್ ಇಲ್ಲಾಂದ್ರೆ ಹಿಂದಿಲಿ ಬರ್ಕೋತೀನಿ. ಸೊ ಅವಾಗ ದರ್ಶನ್ ಸರ್ ಬರ್ತೀವಿ, ಏನಮ್ಮ ನೀನು ಒಂದಿನ ನೀನು ಕನ್ನಡ ಹಿಂದಿಯಲ್ಲಿ ಬರೀತಿ, ಇನ್ನೊಂದಿನ ಇಂಗ್ಲೀಷಲ್ಲಿ ಬರೀತಿ, ನನಗೇನು ಅರ್ಥ ಆಗೋದೇ ಇಲ್ಲ ಅಂತ ನನ್ಗೆ ರೇಗಿಸ್ತಾ ಇದ್ರು. ಸೊ ನಾನು ಎರಡಲ್ಲೂ ಬರೀತೀನಿ ಆ್ಯಕ್ಚುಲಿ. ಸೊ ಮಮ್ಮಿ ಮಮ್ಮಿ ಡ್ಯಾಡಿ ಇರ್ತಾರೆ, ಸೊ ಮಮ್ಮಿ ಹೇಳ್ತಾರೆ ಡ್ಯಾಡಿ, ಸೊ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಬರಿತಾ ಹೋಗ್ತಾ ಇರ್ತೀನಿ.
1: ಈಗಿನ ಕನ್ನಡ ಕಲ್ತಿಲ್ಲ ಬರೆಯೋದು?
0: ಇಲ್ಲ ಅಂದ್ರೆ ಅವರು ಮಮ್ಮಿ ಕನ್ನಡದಲ್ಲಿ ಹೇಳ್ತಾರೆ, ನಾನು ಹಿಂದಿ ಇಂಗ್ಲಿಷ್ ಅಲ್ಲಿ ಬರೀತೀನಿ.
1: ಅದನ್ನ ನೀವು ಕನ್ನಡದಲ್ಲಿ
0: ಹೇಳ್ತೀನಿ, ಡೈಲಾಗ್ ಹೇಳ್ತೀನಿ. ಹೌದು,
1: ಆ ಭಾವನೆಗಳು ಸಹ ಹಾಗೆ ಬರುತ್ತೆ.
0: ಹೌದು, ದಟ್ ಬರುತ್ತೆ ಬಿಕಾಸ್ ನಾನು ಅದಕ್ಕೆ ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕು ಅಂತ ಹೇಳ್ತಾರಲ್ಲ. ಸೊ ನನ್ಗೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಬರೆಯೋದು ಮಾತ್ರ, ಬಟ್ ಇಟ್ಸ್ ಓಕೆ ನಾನು ಹಿಂದಿ ಇಲ್ಲ ಅಂದ್ರೆ ಇಂಗ್ಲೀಷಲ್ಲಿ ಬರ್ಕೋತೀನಿ. ಆ್ಯಂಡ್ ಸೇಮ್ ಇಮೋಷನ್ಸ್ ಆಲ್ಸೋ, ಬಿಕಾಸ್ ನನ್ಗೆ ಅಷ್ಟು ಅರ್ಥ ಆಗೋದು ನನ್ಗೆ ಅಷ್ಟು ನಂಗೆ ಅರ್ಥ ಆಗುತ್ತೆ. ದಟ್ ಇಸ್ ನೆವರ್ ಬಿನ್ ಅ ಪ್ರಾಬ್ಲಮ್.
1: ಇನ್ನು ತಮಿಳು ಹಿಂದಿ ಭಾಷೆಗಳ ಚಿತ್ರಗಳಲ್ಲಿ ಸಹ ನಟಿಸಿದಿರಲ್ವಾ?
0: ಹೌದು,
1: ಈ ಬಗ್ಗೆ
0: ತಮಿಳು ಬರುತ್ತೆ ನನಗೆ. ಸೊ ಹಿಂದಿನೂ ಬರುತ್ತೆ ಬಿಕಾಸ್ ಹಿಂದಿ ಆಲ್ರೆಡಿ ನಾನು ಸ್ಕೂಲ್ ಅಲ್ಲೆಲ್ಲ. ಹೌದು, ಸೊ ದಟ್ ಇಸ್ ಅದ್ ನಂಗೆ ಸ್ವಲ್ಪ ಈಸಿ ಆಯ್ತು.
1: ತಮಿಳು ಹ್ಯಾಕ್ ಕಲ್ತ್ರಿ?
0: ಆಕ್ಚುಲಿ ನನ್ನ ನೇಬರ್ಸ್ ತಮಿಳಿನ್ಸ್ ಇದ್ರು. ಸೊ ನಮ್ ಡ್ಯಾಡಿ ಮಮ್ಮಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ನಾನ್ ಸ್ಕೂಲ್ ಇಂದ ಬರುವಾಗ ನನ್ನ ನೇಬರ್ಸ್ ಅವ್ರ ಜೊತೆ ಆಡ್ತಾ ಇರುವಾಗ ಅವ್ರು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಹಾಗೆ ಪಿಕಪ್ ಮಾಡಿದೆ. ಸೊ ದಟ್ ವೇ ನನ್ಗೆ ಈಸಿ ಆಯ್ತು ತಮಿಳ್ ಅಲ್ಲಿ ಮಾತಾಡಕ್ಕೆ. ಸೊ ನಾನು ಚೆನ್ನೈ ಹೋದ್ರು ಕೂಡ ನಾನು ಇಲ್ಲ ನಂಗೆ ತಮಿಳ್ ತೆರೆಯೋ ಪೇಸಂಗೋ ಅದ ಇದು ಮಾತ್ರ ಓ ಮೈ ಗಾಡ್ ಪರವಾಗಿಲ್ಲ ಏನಮ್ಮ ಮಾತಾಡ್ತೀಯ ಅಂತ. ಸೊ ದಟ್ ವೇ ನನಗೆ ಲ್ಯಾಂಗ್ವೇಜಸ್ ಅಷ್ಟು ಪ್ರಾಬ್ಲಮ್ ಆಗಲ್ಲ.
1: ಆಮೇಲೆ ಹಿಂದಿ, ಹಿಂದಿ ಬಗ್ಗೆ?
0: ಹಿಂದಿ ಬಿಕಾಸ್ ನಾನು ಆಲ್ರೆಡಿ ಸ್ಕೂಲಲ್ಲಿ ನಾನು ಓದಿದ್ದೆ ಹಿಂದಿ. ಸೊ ಹಿಂದಿ ಕೂಡ ನನಗೆ ಅಷ್ಟು ಪ್ರಾಬ್ಲಮ್ ಅಂತ ಅನ್ಸಲ್ಲ ನನಗೆ. ಸೊ ದೀಸ್ ಆರ್ ದ ಲ್ಯಾಂಗ್ವೇಜ್ ನನಗೆ ಹಿಂದಿ, ತಮಿಳ್, ಕನ್ನಡ, ಇಂಗ್ಲೀಷ್ ಮಾತಾಡ್ತೀನಿ. ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ ಮತ್ತೆ ಮಲಯಾಳಂ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ.
1: ಮಾತಾಡೋದು ಚಿತ್ರಗಳು ನಡೆಸಿದಿರಾ ತಮಿಳು?
0: ಹಿಂದಿ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದೀನಿ ಶಾಹಿದ್ ಕಪೂರ್ ಜೊತೆ, ಫಟಾ ಪೋಸ್ಟರ್ ನಿಕ್ಲಾ ಹೀರೋ. ತಮಿಳ್ ಆಕ್ಚುಲಿ ಎರಡು, ಒಂದು ಶಂಕರ್ ಸರ್ದು ಅಸಿಸ್ಟೆಂಟ್ ಅವ್ರ ಮೂವಿಯಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಇನ್ನೊಂದೊಂದು ಮೂವಿ ಮಾಡಿದ್ದೀನಿ. ಸೊ ಎರಡು ಮಾಡಿದ್ದೀನಿ. ಸೊ ಈಗ ನನ್ನ ಮೂರು ಸಿನಿಮಾ ಆಯ್ತು, ಚಿಂಗಾರಿ, ಆಟೋ ರಾಜ, ಸೊ ನೀನೇ ಬರೀ ನೀನೇ ಮೂವಿಯಲ್ಲಿ ದೀಪಕ್ ತಿಮ್ಮೆ ಅವರು ಡಿರೆಕ್ಷನ್, ಮತ್ತೆ ಅಶೋಕ್ ಇನ್ಯೋರ್ ಪ್ರೊಡ್ಯೂಸ್ ಮಾಡಿದ್ದು, ಅನೀಶ್ ತೇಜೇಶ್ವರ್ ಆಕ್ಟರು. ಸೊ ಇಟ್ಸ್ ಅ ಟೋಟಲ್ ಮ್ಯೂಸಿಕಲ್ ಫಿಲ್ಮ್. ವುಮೆನ್ ಲೇಡೀಸ್ ಬಂದು ಕೂತ್ಕೊಂಡು ನೋಡಿ ಇಷ್ಟ ಆಗುವಂತ ಒಂದು ಸಿನಿಮಾ ಇದು. ಸೊ ಇಟ್ಸ್ ಕ್ವೈಟ್ ಟೂ ಅಂಡ್ ಹಾಫ್ ಅವರ್ ಫಿಲ್ಮ್, ಆದ್ರೆ ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್. ಸೊ ಹಾಡುಗಳು ತುಂಬಾ ಚೆನ್ನಾಗಿದೆ. ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತ ಸಾಂಗ್ಸ್ ಹೋಲ್ ಸಿನಿಮಾದಲ್ಲಿ.
1: ಇನ್ನು ಈ ಆಟೋ ರಾಜ ಸಿನಿಮಾದಲ್ಲಿ ಸಹ ನೀವಿದ್ದೀರಾ, ಇದ್ರಲ್ಲಿ ನಿಮ್ಮ ಪಾತ್ರಕ್ಕೆ ಒಂದು ಬೆಸ್ಟ್ ಸಪೋರ್ಟಿಂಗ್ ಪ್ರಶಸ್ತಿ ಬಂತು.
0: ಹೌದು,
1: ಏನನ್ನಿಸ್ತು ನಿಮಗೆ ಅವಾಗ?
0: ಆಕ್ಚುಲಿ ತುಂಬಾ ಖುಷಿ ಆಯ್ತು, ಬಿಕಾಸ್ ಫಸ್ಟ್ ನಾನು ಚಿಂಗಾರಿಯಲ್ಲಿ ಮಾಡಿರುವಂತ ಒಂದು ಪಾತ್ರ, ನಾನು ವೆರಿ ಬಬ್ಲಿ ಗರ್ಲ್, ಯುನೋ ಯಂಗ್ ಬಬ್ಲಿ ಗರ್ಲ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಸೆಕೆಂಡ್ ಸಡನ್ ಆಗಿ ನನ್ನ ಕ್ಯಾರೆಕ್ಟರ್ ಟೋಟಲ್ ಚೇಂಜ್ ಆಫ್ ಕ್ಯಾರೆಕ್ಟರ್, ನಂಗೆ ನೆಗೆಟಿವ್ ಅಂತ ಸಿಕ್ತು ಅದು. ಬಿಕಾಸ್ ನೆಗೆಟಿವ್ ಅಂತ ಅಲ್ಲ, ಸ್ಟಾರ್ಟಿಂಗ್ ದ ಎಂಡ್ ವರೆಗೂ ನನ್ನ ವಿಲ್ಲಿಶ್ ತರ ತೋರಿಸ್ತಾರೆ, ಟುವರ್ಡ್ಸ್ ದ ಎಂಡ್ ಗೊತ್ತಾಗುತ್ತೆ ಆಕ್ಚುಲಿ ನಾನೇ ಯುನೋ ತುಂಬ ಒಳ್ಳೆಯವಳು ಅಂತ. ಸೊ ಇನಿಷಿಯಲ್ ಜನ ನೋಡುವಾಗ ಅದ್ರಲ್ಲಿ ಓ ಮೈ ಗಾಡ್ ಇವಳು ಏನೋ ಹೀಗೆಲ್ಲ ಇದು ಮಾಡಿದ್ದಾರೆ. ಸೊ ನನಗೂ ಆಕ್ಚುಲಿ ಸ್ವಲ್ಪ ಚಾಲೆಂಜಿಂಗ್ ಆಯಿತು, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಟೋಟಲಿ

0: ಸಿನಿಮಾ ಎಲ್ಲ ಟಾಕೀಸ್ಗೆ ಹೋಗಿ ನೋಡ್ತೀರಾ?
1: ಇಲ್ಲ, ಆಕ್ಚುಲಿ ನಾನು ನಾಟ್ ರಿಯಲಿ ಹೋಗಲ್ಲ,
0: ಹೋಗೋದೇ ಇಲ್ಲ, ಹೋಗಿ ನೋಡಿಲ್ಲ.
1: ಇಲ್ಲ,
0: ಜನ ನೀವು ಓಡಾಡುವಾಗ ನಿಮ್ಮನ್ನು ಗುರುತಿಸ್ತಾರಾ?
1: ಹೌದು, ಬಿಕಾಸ್ ಹೇಳ್ಬೇಕಂದ್ರೆ ನಾನು ಒಬ್ಬೊಬ್ಬರಿಗೆ, ನಾನು ಸಿನಿಮಾದಲ್ಲಿ ಇವಾಗ ವಿತ್ ಮೇಕಪ್ ವಿತೌಟ್ ಮೇಕಪ್ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ, ಬಟ್ ಅದರ್ವೈಸ್ ತುಂಬಾ ಜನ, ಅಂದ್ರೆ ಎಸ್ಪೆಷಲಿ ಬಿಗ್ ಬಾಸ್ ಹೋಗಿದೆ ನಾನು, ಅಲ್ಲಿಂದ ಬಂದ ಆದ್ಮೇಲೆ ಅಂತೂ ಲೈಕ್ ಫ್ಯಾನ್ ಫಾಲೋಯಿಂಗ್ ಇಸ್ ಗಾನ್ ಲೈಕ್ ಕ್ರೇಜಿ. ಇಟ್ಸ್ ಲೈಕ್ ಅಷ್ಟೊಂದ್ ಜನ, ನಾರ್ಮಲ್ ನನ್ಗೆ ಶಾಕ್ ಆಗಿದೆ ಅಷ್ಟೊಂದ್ ಜನ ಆಕ್ಚುಲಿ ನೋಡಿದಾರ ಅಂತ. ಸೊ ಇಟ್ ಫೀಲ್ಸ್ ಗುಡ್ ದಟ್ ಯುನೋ ಅವರು ನಿಮ್ ಕೆಲ್ಸನ ಅಪ್ರಿಷಿಯೇಟ್ ಮಾಡ್ತಾರೆ, ದೇ ಅಪ್ರಿಷಿಯೇಟ್ ಯುವರ್ ವರ್ಕ್. ಸೊ ಇಟ್ಸ್ ಗುಡ್.

0: ದೀಪಿಕಾ, ಬಿಗ್ ಬಾಸ್ ನಲ್ಲಿ ಇದ್ರಿ ಅಂತ ಹೇಳಿದ್ರಿ, ಹೇಗಿತ್ತು ಅನುಭವ?
1: ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ನಾನು ಥಿಂಕ್ ಮಾಡಿರೋ ಪ್ರಕಾರ ಹೇಗ್ ಇರಬಹುದು ಅಂತ ಹೋಗಿರೋ ಒಂದು ಮೈಂಡ್ ಸೆಟ್ ಅಲ್ಲಿ, ನನ್ಗೆ ಇಟ್ ಆಕ್ಚುಲಿ ನಂಗೆ ತುಂಬಾ ಪ್ಲಸ್ ಆಯ್ತು. ಬಿಕಾಸ್ ನಂಗೆ ತುಂಬಾ ಭಯ ಆಯ್ತು ಹೋಗೋಕ್ಕಿಂತ ಮುಂಚೆ, ನನ್ನ ಆ ಮನೇಲಿ ಇರಕ್ಕಾಗುತ್ತಾ, ಅಷ್ಟು ಜನ ಜೊತೆ ಇರಕ್ಕಾಗುತ್ತಾ, ಅಂಡ್ ಒಬ್ಬೊಬ್ರು ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಆಗಿರುತ್ತೆ, ಮೂಡ್ ಸ್ವಿಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರು ಮ್ಯಾಚ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಆನೆಸ್ಟ್ಲಿ ನಾನು ಹೋಗುವಾಗ ನಾನು 1 month ಇರ್ತೀನಿ ಅಂತ ಮೈಂಡ್ ಸೆಟಲ್ ಹೋಗಿದ್ದೆ. ಬಿಕಾಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರೆ ಅಂಡ್ ಆಗಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಐ ಡೆಂಟ್ ಕೀಪ್ ಎನಿ ಎಕ್ಸ್ಪೆಕ್ಟೇಷನ್, ವಿತೌಟ್ ಎಕ್ಸ್ಪೆಕ್ಟೇಷನ್ ಹೋಗಿದ್ದೆ. ಆಕ್ಚುಲಿ 1 month ಇರ್ತೀನಿ, ಓಕೆ ಹೋಗಿ ಬರ್ತೀನಿ, ಚೆನ್ನಾಗಿರ್ತೀನಿ, ನಾನು ಹೇಗಿದ್ದೀನಿ ಹಾಗೆ ಇರ್ತೀನಿ, ಅಂಡ್ ಜನಗಳು ಇಷ್ಟ ಆದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೊರಗೆ ಬರ್ತೀನಿ. ಸಿಂಪಲ್ ಲಾಜಿಕ್ ಇತ್ತು ನನಗೆ. ಸೊ ನಾಮಿನೇಷನ್ಸ್ ಅಲ್ಲೂ ನನಗೆ ತುಂಬಾ ಅಷ್ಟು ನಾನು ತಲೆ ಕೆಡಿಸ್ಕೊಂತ ಇರಲಿಲ್ಲ. ಬಿಕಾಸ್ ನನ್ನ ಒಂದೇ ಲಾಜಿಕ್ ಇತ್ತು, ಜನಗಳನ್ನ ನೋಡ್ತಾ ಇದಾರೆ ನಾನು ಹೇಗಿದ್ದೀನಿ, ಜನಗಳು ನನ್ನ ಇಷ್ಟ ಆದ್ರೆ ನಾನು ಈ ಮನೇಲಿ ಇರ್ತೀನಿ, ಇಲ್ಲಾಂದ್ರೆ ಹೊರಗೆ ಹೋಗ್ತೀನಿ. ಸಿಂಪಲ್ ಲಾಜಿಕ್ ಇತ್ತು. ಸೊ ಬಟ್ ಆ ಮನೆಯಲ್ಲಿ ನಾನು ಹೋಗಿದ್ದು 3 months ಆಲ್ಮೋಸ್ಟ್ ಲೈಕ್ 100 days ಇದ್ದಿದ್ದು ವಾಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಆಕ್ಚುಲಿ. ಬಿಕಾಸ್ ನನ್ನ ಲೈಫಲ್ಲೂ ಯೋಚನೆ ಮಾಡಿಲ್ಲ ವಿತೌಟ್ ಫೋನ್, ವಿತೌಟ್ ವಾಚ್, ವಿತೌಟ್ ಯುನೋ ನಮ್ಮ ಪೇರೆಂಟ್ಸ್ ಜೊತೆ ಯುನೋ ಮಾತಾಡೋದಿಲ್ಲದೆ, ಆ್ಯಂಡ್ ಯುನೋ ಒಂದು ಕ್ಲೋಸ್ ಮನೇಲಿ ಅಷ್ಟು ದಿನ ಇರೋಕ್ಕಾಗುತ್ತಾ ಅಂತ. ಸೊ ಅದ್ರಲ್ಲಿ ಆ್ಯಕ್ಚುಲಿ ನಾವು ಕಲಿತೀವಿ ಹೌ ವಿ ಕೆನ್ ಮೇಂಟೈನ್ ಅವರ್ ಮೆಂಟಲ್ ಸ್ಟ್ರೆಂತ್ ಅಂತ. ಸೊ ಆ ಹೋಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ತುಂಬ ಕಲ್ತಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕದಕ್ಕೆ ಒಂದು ಊಟಕ್ಕೆ ವ್ಯಾಲ್ಯೂ, ಅಂಡ್ ನಾವೆಲ್ಲ ಕೆಲಸ ಮಾಡ್ಬೇಕು, ಮನೇಲಿ ನಾವೇನು ಕೆಲಸ ಮಾಡಲ್ಲ, ಅಲ್ಲಿ ಟಾಯ್ಲೆಟ್ ವಾಶ್ ಮಾಡಿದೀವಿ, ಎಲ್ಲ ಚಿಕ್ಕ ಚಿಕ್ಕದೆಲ್ಲ ನಾವೇ ಮಾಡಬೇಕು. ಸೊ ಆತ ನೋಡಿದ್ರೆ ನಾವು ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಲೈಫ್ನ ಹೇಗ್ ನೋಡ್ಬೇಕು, ಅಂಡ್ ವ್ಯಾಲ್ಯೂ ಚಿಕ್ಕ ಚಿಕ್ಕದಕ್ಕೆ ಹೇಗ್ ವ್ಯಾಲ್ಯೂ ಮಾಡ್ಬೇಕು ಲೈಫಲ್ಲಿ. ಅಂಡ್ ನಾವು ಮನೇಲಿ ಪೇರೆಂಟ್ಸ್ ಜೊತೆ ಅಷ್ಟು ಜಗಳ ಮಾಡ್ತೀವಿ, ಅಲ್ಲಿ ಹೋಗಾದ್ಮೇಲೆ ಗೊತ್ತು ಓ ಶಿಟ್ ಆಕ್ಚುಲಿ ನಾವು ಯುನೋ ಅಲ್ಲಿ ಬೇರೆಯವ್ರಿಗೆ ಏನಾದ್ರೆ ಹೇಳ್ಬೇಕಂದ್ರೂ ಹೇಳಕ್ಕಾಗಲ್ಲ, ಆ ಥರ ಇತ್ತು. ಬಟ್ ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ತುಂಬ ಕಲ್ತಿದ್ದೀನಿ. ಅಂಡ್ ನನಗೆ ಎಸ್ಪೆಷಲಿ ತುಂಬಾ ಒಳ್ಳೆದಾಗಿದೆ ಆಫ್ಟರ್ ಬಿಗ್ ಬಾಸ್, ಜನಗಳಿಗೆ ಇಷ್ಟ ಆಗಿದೆ, ಅಂಡ್ ಜನಗಳು ನನ್ನ ಹೊರಗೆ ಹೋಗುವಾಗ್ಲೂ ತುಂಬಾ ಪ್ರೇಸ್ ಮಾಡ್ತಾರೆ, ಅಂಡ್ ಗುರುತಿಸ್ತಾರೆ, ಮತ್ತೆ ನಾನು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ದೆ, ನನ್ನ ಕ್ಯಾರೆಕ್ಟರ್ನ ತುಂಬಾ ಇಷ್ಟ ಪಟ್ಟಿದ್ದಾರೆ. ಬಿಕಾಸ್ ನಾನು ನಾರ್ಮಲ್ ಲೈಫಲ್ಲಿ ಅಷ್ಟೇ ಬಬ್ಲಿ ಆಗಿದ್ದೀನಿ, ಸೊ ತರಲೆ ಮಾಡ್ಕೊಂಡಿರ್ತೀನಿ, ಸೊ ಅದೇ ಇದ್ದೆ ಒಳಗಡೆ. ಸೊ ನಾನು ಪ್ರಿಟೆಂಡ್ ಮಾಡಿಲ್ಲ, ನಾನು ಹೇಗಿದ್ದೆ ಹಾಗೆ ಇದ್ದೆ. ಸೊ ಮೇ ಬಿ ದಟ್ ಇಸ್ ರಿಯಲಿ ವರ್ಕ್ಡ್.
0: ಇನ್ನು ಬೇರೆ ಹವ್ಯಾಸಗಳು ಏನಿವೆ ದೀಪಿಕಾ?
1: ನಾನು ಆಕ್ಚುಲಿ ನಾನು ಯಾವಾಗ ಶೂಟಿಂಗ್ ಮಾಡಲ್ಲ ಅವಾಗ ನಾನು ಬೋರ್ ಆಗಿರುವಾಗ ನಾನು ಶಾಪ್ ಮಾಡ್ತೀನಿ. ಅಂಡ್ ಇವಾಗ ನಾನು ಆಕ್ಚುಲಿ ನನ್ನ ಓನ್ ಕ್ಲೋದಿಂಗ್ ಲೈನ್ ಮಾಡ್ತಾ ಇದ್ದೀನಿ, ಒಂದು ಬುಟೀಕ್ ಓಪನ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ಸೊ ನಾನು ಸೇಮ್ ನಂದು ಲೇಬಲ್ ಕಾಮಯ್ಯ ಅಂತ ಇಟ್ಕೊಳ್ಳೋಣ ಅಂತ ಕ್ಲೋದಿಂಗ್ ಲೈನ್. ಸೊ ಸಮ್ ಪ್ಲಾನಿಂಗ್ ಟು ವರ್ಕ್ ಆನ್ ದ್ಯಾಟ್. ಸೊ ದಟ್ಸ್ ಒನ್ ಥಿಂಗ್ ನಾನು ಯಾವಾಗ ಶೂಟಿಂಗ್ ಮಾಡ್ತಾ ಇಲ್ಲ ಐ ಕೈಂಡ್ ವರ್ಕ್ ಆನ್ ದ್ಯಾಟ್.
0: ಬೇರೆ ಬುಕ್ಸ್ ಓದೋದು? ಇದು
1: ಬುಕ್ಸ್ ಐ ಇಲ್ಲ, ನಾಟ್ ರಿಯಲಿ, ಐಮ್ ನಾಟ್ ಎ ಬುಕ್ ರೀಡರ್. ಆದ್ರೆ ನಾನು ಮ್ಯೂಸಿಕ್ ಕೇಳ್ತೀನಿ, ನಂಗೆ ಹಾಡ್ ಕೇಳೋದ್ರೆ ತುಂಬಾ ಇಷ್ಟ. ಸೊ ಯಾವಾಗ್ಲೂ ನಾನು ಆನ್ಲೈನ್ ಅಲ್ಲಿ ಇರ್ತೀನಿ, ನಾನು ಏನಾದ್ರೆ ಒಂದು ಬ್ರೌಸ್ ಮಾಡ್ತಾನೆ ಇರ್ತೀನಿ, ಅಂಡ್ ಯೂಟ್ಯೂಬ್ ಅಲ್ಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಅಂಡ್ ಟ್ರಾವೆಲ್ ಮಾಡೋದು ನಂಗೆ ತುಂಬಾ ಇಷ್ಟ. ಸೊ ನಾನು ಯಾವಾಗ ಶೂಟಿಂಗ್ ಮಾಡ್ತಾ ಇಲ್ಲ ತುಂಬಾ ಟ್ರಾವೆಲ್ ಮಾಡ್ತೀನಿ, ಟ್ರೈ ಅಂಡ್ ಸಿ ನ್ಯೂ ಪ್ಲೇಸಸ್. ಸೊ ಅದೊಂದು ಟ್ರಾವೆಲಿಂಗ್ ಅಭ್ಯಾಸ ಇದೆ ನಂಗೆ.
0: ನೋಡೋದಕ್ಕೆ ಪುಟ್ ಪುಟ್ಟದ ಕಾಣಿಸ್ತಾ ಇದೀರಾ, ಡಯಟ್ ಕಾನ್ಶಿಯಸ್ ಬಹಳ ಇದೆ ಅನ್ಸುತ್ತೆ.
1: ನಾಟ್ ರಿಯಲಿ, ನಾಟ್ ರಿಯಲಿ, ನಿಜವಾಗ್ಲೂ ಇಲ್ಲ. ನಾನು ಯಾವ್ದ್ರಲ್ಲಿ ಜಾಸ್ತಿ ಕ್ಯಾಲರೀಸ್ ಇದೆ ಅದ್ ಕೊಟ್ರೆ ನಾನು ಫಸ್ಟ್ ಅದ್ ತಿಂತೀನಿ. ನಾನು ಆತರ ಮುಂಚೆಯಿಂದನು ಆಕ್ಚುಲಿ ನಾನು ಇವಾಗ ಬಿಗ್ ಬಾಸ್ ಬಂದಿದ ತಕ್ಷಣ ಬಂದಾದ್ಮೇಲೆ ನಾನು 7 kg ವೇಟ್ ಕಡಿಮೆ ಮಾಡ್ಕೊಂಡು, ಬಿಕಾಸ್ ಅಲ್ಲಿ ಹಾರ್ಡ್ಲಿ ಊಟ ಕೊಟ್ಟಿಲ್ಲ ಸರಿಯಾಗಿ, ಏನು ಇಲ್ಲ. ಸೊ 7 kg ಕಡಿಮೆ ಆಗಿದೆ. ಬಟ್ ಇವಾಗ ಅದೇ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ದಪ್ಪ

0: ಕಾಣಿಸ್ತೀವಿ ಆಲ್ವೇಸ್. ಸೊ ಅದೇ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ, ಬಿಕಾಸ್ ಇನ್ನೊಂದು ನನ್ನ ಕಪ್ ಈ ಮೂವಿಯಲ್ಲಿ ಅಪ್ಕಮ್ ಈ ಮೂವಿಯಲ್ಲಿ ಕಾಲೇಜ್ ಗರ್ಲ್ ಕ್ಯಾರೆಕ್ಟರ್, ಸೊ ಅವ್ರಿಗೆ ಸ್ವಲ್ಪ ಸಣ್ಣಾಗಿರ್ಬೇಕು ಅಂತರ ಹೇಳಿದ್ರು. ನೆಕ್ಸ್ಟ್ ಮೂವಿಗೆ ದಪ್ಪ ಆಗ್ಬೇಕು ಅಂತ ಹೇಳಿದ್ರು, ಮತ್ತೆ ದಪ್ಪ ಆಗ್ಬೇಕು. ಸೊ ಅಪ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಅದು ಶ್ರೇಯಾ ಘೋಷಾಲ್ ಹಾಡಿರೋಂತ ಒಂದು ನಂದು ಆಲ್ ಟೈಮ್ ಫೇವ್ರೆಟ್ ಆಕ್ಚುಲಿ. ಎರಡ್ ಮೂರು ಜಾಗದಲ್ಲೂ ಇಂಟರ್ವ್ಯೂಸ್ ಅಲ್ಲಿ ಹಾಡಿದೀನಿ, ಬಿಕಾಸ್ ಈ ಹೋಲ್ ಮೂವಿ ಮ್ಯೂಸಿಕಲ್ ಫಿಲ್ಮ್ ಅಂತ ಹೇಳಿದ್ದೆ ನಾನು. ಸೊ ಬರೀ ಮ್ಯೂಸಿಕ್ ಬಗ್ಗೆ ಅಂಡ್ ನಾವು ಹೆಂಗಸರು ಹೋಗಿ ನೋಡುವಂತ ಅಂತ ಏನಕ್ಕೆ ಹೇಳಿದೀನಿ ಅಂದ್ರೆ, ಅವ್ರು ನೋಡಿದ ತಕ್ಷಣ ಅದೇ ಲಿಟ್ರಲಿ ಆ ಹಾಡುಗಳು ನೋಡಿದ ಅವ್ರು ಫೀಲ್ ಮಾಡ್ಬೋದು ಆ ತರ ಒಂದು ಫಿಲ್ಮ್. ಸೊ ಶ್ರೇಯಾ ಘೋಷಾಲ್ದು ಒಂದು ಒಂದು ಸೋಲೋ ಸಾಂಗ್, ನಾನ್ ಒಂದು ಸೋಲೋ ಸಿಂಗಲ್ ಸಾಂಗ್ ನಂದಿದೆ. ಸೊ ಒಂದ್ ಎರಡ್ ಲೈನ್ ಹಾಡ್ತೀನಿ.
1: ಹೇಳಿ ಖಂಡಿತ ಹೇಳಿ.

0: ಎಸ್
1: ಬಹಳ ಚೆನ್ನಾಗಿ ಹೇಳ್ತೀರಾ ಹಾಡು, ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರಾ ಹಾಡನ್ನು?
0: ನಾಟ್ ರಿಯಲಿ, ಬಿಕಾಸ್ ನಾನು ನಾಲ್ಕೈದು ದಿವಸ ಶೂಟ್ ಮಾಡಿದ್ವಿ ಅದು, ಸೊ ಅಷ್ಟೊಂದ್ಸತಿ ಹಾಡ್ಬಿಟ್ಟಿದ್ದೀನಿ ನಾನು. ಸೊ ಬಟ್ ಆಲ್ಸೋ ಆಲ್ ದಟ್ ಅ ಪಾರ್ಟ್, ನಂದು ಫೇವ್ರೆಟ್ ಸಾಂಗ್ ಇದು, ತುಂಬಾ ಎಮೋಷನಲ್ ಸಾಂಗ್. ಆಕ್ಚುಲಿ ನಾನು ಮೂವಿನೂ ಮೊನ್ನೆ ನೋಡಿದೆ, ನಾನು ಪ್ರಿವ್ಯೂ ನೋಡ್ತಾ ಇದ್ದೆ, ನನಗೆ ಶಾಕ್ ಆಗಿದ್ದು ದ ವೇ ಅವ್ರು ತೋರಿಸಿದ್ದಾರೆ, ಮತ್ತು ಹೋಲ್ ಸಾಂಗ್ ವೆರಿ ಯುನೋ ಇಮೋಷನಲ್ ಸಾಂಗ್. ಸೊ ಆ ಲಿರಿಕ್ಸ್ ಆಗಿರಲಿ, ಇಟ್ಸ್ ವೆರಿ ನೈಸ್. ಮನುಮೂರ್ತಿಯವರು ಮಾಡಿರುವಂತ ಆಲ್ ದ ಸಾಂಗ್ಸ್, ಸೊ ದಟ್ ಇಸ್ ಲೈಕ್ ಅ ಪ್ಲಸ್. ಮುಂಗಾರು ಮಳೆ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಜನಗಳಿಗೆ. ಸೊ ಸೊ ಐ ಆಮ್ ರಿಯಲಿ ಈಗ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಮೂವಿ ರಿಲೀಸ್ ಆಗಕ್ಕೆ.
1: ಒಂದು ಹಾಡ್ ಕೇಳೋಣ.
0: ಯೆಸ್.

0: ದೀಪಿಕಾ, ಇನ್ನು ಮದುವೆ ಬಗ್ಗೆ
1: ಏನಾದ್ರು? ಬಿಕಾಸ್ ನಾನು ಇನ್ನೂ ಐ ಆಮ್ ಸ್ಟಿಲ್ ಯಂಗ್, ನನ್ಗೆ ಲೈಫ್ ಅಲ್ಲಿ ಇನ್ನೂ ಅಚೀವ್ ಅಂತ ಮಾಡಕ್ ಅಚೀವ್ ಅಂತ ಹೇಳಲ್ಲ, ಬಟ್ ನನ್ ಪ್ರಕಾರ ಮದ್ವೆ ಇಸ್ ಲೈಕ್ ಏನೋ ಮೈಂಡ್ ಅಲ್ಲಿ ನಿಮ್ಗೆ ರೆಡಿ ಆಗಿದ್ರೆ ಮಾತ್ರ ಮಾಡ್ಬೇಕು, ಬಿಕಾಸ್ ಯಾರು ಫೋರ್ಸ್ ಮಾಡ್ತಾ ಇದಾರೆ ಅಂತ ಮಾಡೋದಲ್ಲ. ಬಟ್ ಇವನ್ ಅದರ್ವೈಸ್ ನಾನು ಐ ಥಿಂಕ್ ನಾನು ಇವಾಗ್ಲೇ ನನ್ನ ಕರಿಯರ್ ಸ್ಟಾರ್ಟ್ ಆಗಿದೆ, ಮೇ ಬಿ ಇನ್ ಅದರ್ ಫ್ಯೂ ಇಯರ್ಸ್. ಎಸ್.
0: ಇನ್ನು ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ ದೀಪಿಕಾ?
1: ನಾಟ್ ಅಂದ್ರೆ ನಾನು ಯಾವಾಗ ಕಾರಲ್ಲಿ ಕೂತ್ಕೋತೀನಿ ಅವಾಗ ಸರ್ಫ್ ಮಾಡ್ತಾ ಇರುವಾಗ ಕೇಳಿದ್ದೀನಿ ನಾನು. ಸೊ ಇಟ್ಸ್ ಒನ್ ಆಫ್ ದ ಐ ಥಿಂಕ್ ಗುಡ್ ಚಾನೆಲ್ಸ್, ಒನ್ ಆಫ್ ದ ಬೆಸ್ಟ್ ಚಾನೆಲ್ಸ್ ನಾನು ಕನ್ನಡದಲ್ಲಿ ಕೇಳಿರೋದು ಇವತ್ತುವರೆಗೂ. ಆ್ಯಂಡ್ ನೀವು ಎಲ್ಲ ಥರದ್ದು ಆಗ್ತೀರಾ, ಅದು ಬೆಸ್ಟ್. ಯುನೋ ನೀವು ನ್ಯೂಸು ಕೇಳಿಸ್ತೀರಾ, ಆ್ಯಂಡ್ ಹಳೆ ಹಾಡು ಕೇಳಿಸ್ತೀರಾ, ಹೊಸದು ಕೇಳಿಸ್ತೀರಾ. ಸೊ ಎಲ್ಲ ಚಾನಲ್ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಆಗಿರುತ್ತೆ, ಆದರೆ ಈ ಚಾನಲ್ ನೀವು ಎಲ್ಲ ಕೇಳಿಸ್ತೀರಾ ಜನಗಳಿಗೆ. ಸೊ ಅವ್ರಿಗೂ ಎಲ್ಲ ಕೇಳಬೇಕು ಅಂತ ಒಂದು ಏನೋ ಇಚ್ಛೆ ಇರುತ್ತೆ, ಒಂದು ಆಸೆ ಇರುತ್ತೆ. ಸೊ ದಟ್ ವೇ ಐ ಥಿಂಕ್ ಇಟ್ಸ್ ರಿಯಲಿ ನೈಸ್.
0: ತುಂಬಾ ಸಂತೋಷ.

0: ದೀಪಿಕಾ, ಶೂಟಿಂಗ್ ಟೈಮ್ನಲ್ಲಿ ನಿಮಗೆ ಆಗಿರುವಂತಹ ಅನುಭವದಲ್ಲಿ ಸಿಹಿ ಕಹಿ ನೆನಪುಗಳು ಏನಾದ್ರೂ ಇದೆಯಾ?
1: ಆಕ್ಚುಲಿ ಜಾಸ್ತಿ ಸಿಹಿನೇ ಆಗಿದೆ, ಸೊ ಕಹಿ ಏನು ಇಲ್ಲ. ಬಟ್ ಫನಿ ಮೊಮೆಂಟ್ಸ್ ಅಂತ ಇದೆ ಅಂತಂದ್ರೆ, ಆಟೋ ರಾಜ ಟೈಮ್ ನಾವು ಶೂಟ್ ಮಾಡ್ತಾ ಇರುವಾಗ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ನಾವೊಂದು ಫಾರ್ಮ್ ಹೌಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ಆ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಗಣೇಶ್ ಸರ್ ನನ್ ಮೇಲೆ ಸತ್ತೋಗ್ತಾರೆ. ಸೊ ಆ ಸೀನ್ ಅಲ್ಲಿ ಆಕ್ಚುಲಿ ಮಳೆ ಬರುವಂತದ್ದು ಸೀನ್ ಮಾಡಿರ್ಲಿಲ್ಲ ಅವರು. ಅವರು ಜಸ್ಟ್ ಸತ್ತೋಗೋದಂತ ಇದ್ ಮಾಡಿದ್ರು. ಆದ್ರೆ ಏನಾಯ್ತು, ಸಡನ್ ಆಗಿ ಮಳೆ ಸ್ಟಾರ್ಟ್ ಆಯ್ತು. ಸೊ ಆಗ ಗಣೇಶ್ ಸರ್ ಹೇಳಿದ್ರು, ಇಲ್ಲ ನಮ್ ಮುಂಗಾರು ಮಳೆಲು ಈ ತರ ಏನ್ ಮಾಡಿದ್ರು, ಮಳೆ ಬರ್ತು ಇದ್ರಲ್ಲಿ ಇದ್ ಮಾಡೋಣ ಅಂತ. ಸೊ ಓಕೆ ಫೈನ್, ಮತ್ತೆ ಅದನ್ನ ನೀರೆಲ್ಲ ತರಿಸಿ ಇದೆಲ್ಲ ಮಾಡಿಸಿದ್ರು. ಸೊ ಆಗ ಏನಾಯ್ತು ಅಂದ್ರೆ, ನೀರ ಮಳೆ ಅಷ್ಟು ಜೋರಾಗಿ ಬರ್ತಾ ಇತ್ತು. ಸೊ ಸೇಮ್ ಶಾರ್ಟ್ ನಾವು ಒಂದು ಮೂರ್ ದಿನ ಶೂಟ್ ಮಾಡಿದೀವಿ. ಬಿಕಾಸ್ ಸಡನ್ ಆಗಿ ಮಳೆ ಬರುತ್ತೆ, ನಾವು ವೇಟ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಬರುತ್ತೆ, ಜೋರಾಗಿ ಬರುತ್ತೆ, ಕ್ಯಾಮ್ರಾ ಏನೋ ಪ್ರಾಬ್ಲಮ್ ಆಯ್ತು, ಸ್ಟಾಪ್ ಮಾಡಿದ್ವಿ. ಸೊ ಮತ್ತೆ ನಾನು ಅಳ್ತಾ ಅಳ್ತಾ ಅಷ್ಟು ಹತ್ ಬಿಟ್ಟಿದ್ದೀನಿ ನಾನು. ಸೊ ಕಿರ್ಚ್ತಾ ಇದ್ದೀನಿ, ಸೇಮ್ ಕಿರ್ಚ್ತಾ ಇದ್ದೀನಿ, ಕಿರ್ಚ್ತಾ ಇದ್ದೀನಿ. ಸೊ ಆಗ ಗಣೇಶ್ ಸರ್ ಹೇಳಿದ್ವಿ, ಏನಮ್ಮ ನೀನು ಕಿರ್ಚ್ತಾ ಇದೀಯ, ನಾನು ಸತ್ತೋಗ್ತಾ ಇದ್ದೀನಿ, ನಾನು ಸಾಯ್ತಾ ಇಲ್ಲ, ನೀನು ಕಿರ್ಚೋ ಸ್ಟಾಪ್ ಮಾಡ್ತಾ ಇಲ್ಲ. ಸೊ ಅದೊಂದು ಸೀನ್ ವಾಸ್ ವೆರಿ ಫನಿ, ಬಿಕಾಸ್ 3 ಡೇಸ್ ಸೇಮ್ ಶಾರ್ಟ್ ನಾವು ಶೂಟ್ ಮಾಡ್ತಾ ಇದೀವಿ, ಆ ಸೀನ್ ಯುನೋ ಎಂಡ್ ಆಗ್ತಾನೆ ಇರ್ಲಿಲ್ಲ. ಸೊ ದಟ್ ವಾಸ್ ಒನ್ ಫನಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ಅದ್ರಲ್ಲಿ ನೀರಲ್ಲಿ ನಾವು ನೆಂದು ನೆಂದು ನೆಂದು ನೆಂದು. ಸೊ ದಟ್ ವಾಸ್ ಒನ್ ಸ್ಮಾಲ್ ಫನಿ ಎಕ್ಸ್ಪೀರಿಯನ್ಸ್. ಅದ್ ಬಿಟ್ರೆ ಐ ಥಿಂಕ್ ಸಿಹಿನೇ ಜಾಸ್ತಿ ಇತ್ತು ಆಕ್ಚುಲಿ, ಬಿಟರ್ ನಥಿಂಗ್.
0: ವೆರಿ ಗುಡ್. ಇನ್ನು ಯಾವ ಹೀರೋಯಿನ್ ಅಥವಾ ಹೀರೋ ನಿಮ್ಗಿಷ್ಟ?
1: ನಮ್ಮ ಕನ್ನಡ ಸಿನಿಮಾದಲ್ಲಿ ನನಗೆ ಆಬ್ವಿಯಸ್ಲಿ ನನ್ನ ಡೆಬ್ಯೂ ದರ್ಶನ್ ಸರ್ ಜೊತೆ ಮಾಡಿದ್ದೀನಿ, ಆಲ್ ಟೈಮ್ ಫೇವ್ರೆಟ್ ದರ್ಶನ್ ಸರ್, ಮತ್ತೆ ಪುನೀತ್ ಸರ್, ಅಂಡ್ ಆಲ್ಸೋ ಆಲ್ ಟೈಮ್ ಫೇವ್ರೆಟ್ ಸುದೀಪ್ ಸರ್. ಸೊ ಐ ಹ್ಯಾವ್ ಆಲ್ವೇಸ್ ಲುಕ್ಡ್ ಅಪ್ ಟು ದೆಮ್. ಅಂಡ್ ಯಾ, ದೀಸ್ ಆರ್ 3 ಆಕ್ಟರ್ಸ್. ಹೀರೋಯಿನ್ ನನ್ಗೆ ಆಲ್ವೇಸ್ ರಮ್ಯಾ ಅವ್ರು ಇಷ್ಟ ಇದ್ರು. ಸೊ ಐ ಥಿಂಕ್ ಅವ್ರು ತುಂಬಾ ನ್ಯಾಚುರಲ್, ತುಂಬಾ ಅವ್ರು ಆಕ್ಟಿಂಗ್ ಮಾಡೋದಲ್ಲೇ ಆಗಿರ್ಲಿ, ಅವ್ರ ಸಾಂಗ್ಸ್ ಹೇಗೆ ತೋರಿಸ್ತಾರ ಅವ್ರನ್ನ ಎಲ್ಲದ್ರಲ್ಲೂ, ಐ ಥಿಂಕ್ ಶಿ ಇಸ್ ದ ಬೆಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ.
0: ಯಾರನ್ನ ಫಾಲೋ ಮಾಡ್ತೀರಾ
1: ಮೆನ್
0: ನಿಮ್ಮ ನಟನೆಯಲ್ಲಿ? ನೀವು ಯಾರ ಹೀರೋಯಿನ್ ಫಾಲೋ?
1: ರಮ್ಯಾ, ಕನ್ನಡ ಸಿನಿಮಾದಲ್ಲಿ ರಮ್ಯಾ ಲುಕ್ ಅಪ್ ಟು ಹರ್ ಅಂದ್ರೆ, ಬಿಕಾಸ್ ಅವ್ರು ಮಚ್ ಮೋರ್ ಸೀನಿಯರ್ ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಐ ಥಿಂಕ್ ಅವ್ರ ಆಟಿಟ್ಯೂಡ್ ನಂಗೆ ತುಂಬಾ ಅವ್ರ ಸ್ಟ್ರೀಟ್ ಫಾರ್ವರ್ಡ್, ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಆದ್ರೆ ಫಾರ್ ಮೀ ಪರ್ಸನಲಿ ಐ ರಿಯಲಿ ಲೈಕ್ ರಮ್ಯಾ. ಸೊ ಐ ಥಿಂಕ್ ಅವ್ರು ತುಂಬಾ ಆನೆಸ್ಟ್ ಅಂಡ್ ವೆರಿ ಸ್ಟ್ರೀಟ್ ಫಾರ್ವರ್ಡ್ ಪರ್ಸನ್.
0: ಬಹಳ ಸಂತೋಷ ದೀಪಿಕಾ, ಒಂದು ಗಂಟೆ ಕಳೆದಿದ್ದೆ ಗೊತ್ತಾಗ್ಲಿಲ್ಲ.
1: ಥ್ಯಾಂಕ್ ಯು.
0: ಇನ್ನೂ ಚಿಕ್ಕ ವಯಸ್ಸು, ನಿಮ್ದು ಒಳ್ಳೆ ಪ್ರತಿಭೆ ಸಹ ಇದೆ, ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿರಲಿ ಅಂತ ನಮ್ಮ ವಿವಿಧ ಭಾರತಿ ಪರವಾಗಿ ಹೇಳ್ತಾ ಇದ್ದೀನಿ. ಇದುವರೆಗೆ ಬಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಜೊತೆ ನಾನು ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಲವ್ ಯು.

ಇದುವರೆಗೂ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಚಿತ್ರನಟಿ ದೀಪಿಕಾ ಕಾಮಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲಲಿತಾ ಸತ್ಯಮೂರ್ತಿ, ಪ್ರಸಾರ ಸಂಯೋಜನೆ ಎಂ ಶಿವರಾಮ್.

ಇದುವರೆಗೆ ಬೆಳ್ಳಿ ಬದುಕು ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಪ್ರಸಾರ ಆಯಿತು. ಸೋನು ನಿಗಮ್ ಮತ್ತು ಶ್ರದ್ಧಾ ಪಂಡಿತ್ ಅವರು ಹಾಡಿದ ಗೀತೆ, ಸಮೀರ್ ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಈಗ ಹಮ್ ತುಮ್ ಪೇ ಮರ್ತೆ ಹೇ ಚಿತ್ರದ ಶೀರ್ಷಿಕೆ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಮತ್ತು ಸಂಗಡಿಗರು. ಉತ್ತಮ್ ಸಿಂಗ್ ಅವರ ಸಂಗೀತ ಈ ಹಾಡಿಗಿದೆ, ರಚನೆ ಆನಂದ್ ಬಕ್ಷಿ ಅವರದ್ದು.

ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಹಾಡನ್ನು ಹಾಡಿದವರು ಉದಿತ್ ನಾರಾಯಣ, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು ಮೆಹಬೂಬ್ ಅವರ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿತ್ತು. ಈಗ ಮೂಡಿಬರುವ ಹಾಡು ಸೋಲ್ಜರ್ ಚಿತ್ರದ್ದು. ಹನುಮಲಿಕ್ ಅವರ ಸಂಗೀತ ಈ ಹಾಡಿಗಿದೆ. ಸಮೀರ್ ಅವರ ರಚನೆ, ಹಾಡಿದ್ದಾರೆ ಸೋನು ನಿಗಮ್.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಕೇಳ್ತಾ ಇದ್ದೀವಿ ಅಂತ ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಧನುಷ್ ರಾಜಶ್ರೀ ಪುಂಡಲಿಕ ಸಿದ್ಧಲಿಂಗವ್ವ ಮತ್ತು ಮನೆಯವರು ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳೆಯೂರು ಕಾಕನಕೋಟೆ ಇಲ್ಲಿಂದ, ಕೌಸಲ್ಯವರು ಬನಶಂಕರಿಂದ, ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಒಕ್ಕುಲ್ ರಸ್ತೆ ಹುಬ್ಬಳ್ಳಿಯಿಂದ, ಶ್ರೀದೇವಿಯವರು ಬೀರೂರಿನಿಂದ, ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ರಾಣಿಯವರು ಮಳೂರಿನಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ರಾಜು ಅವರ ಸಂದೇಶ ವಿಜಯನಗರದಿಂದ ಬಂದಿದೆ.

ಸೋನು ನಿಗಮ್ ಮತ್ತು ಅನುರಾಧ ಪೌದ್ವಾಲ್ ಅವರು ಹಾಡಿದ ತುಂಬಿನ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ತನಿಖಾ ಆಯೋಗ ರಚಿಸುವ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಹೇಳಿಕೆ ನೀಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ರಾಷ್ಟಪತಿ ಇಂತಹ ಯಾವುದೇ ಹೇಳಿಕೆ ನೀಡಿಲ್ಲ. ಪರಿಶೀಲಿತ ಮಾಹಿತಿಗಾಗಿ ಅಧಿಕೃತ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಸಾರ್ವಜನಿಕರಿಗೆ ಘಟಕ ಮನವಿ ಮಾಡಿದೆ. ಗಣಿಯಲ್ಲಿ ವಿಧಿಸಲಾದ ತೆರಿಗೆಯು ಗಣಿಯಲ್ಲಿ ಮಾತ್ರ ಉಳಿಯುವುದಿಲ್ಲ, ಅದು ಆರ್ಥಿಕತೆಯ ಮೂಲಕ ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಬೆಲೆಗಳಲ್ಲಿ ಹಂಚಿಕೆ

ಆಗುತ್ತದೆ, ಅಂತಿಮವಾಗಿ ಪ್ರತಿಯೊಬ್ಬ ಭಾರತೀಯ ಮನೆಯನ್ನು ತಲುಪುತ್ತದೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಸ್ಥಿರವಾದ ಖನಿಜ ತೆರಿಗೆ ಪದ್ಧತಿಯ ಮೇಲೆ ಕೇಂದ್ರೀಕರಿಸಿದೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954 ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕೀಜೂರ್ ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಸಿವಾಯಂ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಹಾಗೂ ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಾಗಲಕೋಟೆಯಲ್ಲಿಂದು ಹೇಳಿದ್ದಾರೆ. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲಸೌಕರ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ರಕ್ಷಣೆ ಮತ್ತು ಮಧುಮೇಹ ತಡೆಗಟ್ಟುವಿಕೆಯನ್ನು ರಾಷ್ಟೀಯ ಆದ್ಯತೆಯನ್ನಾಗಿ ಮಾಡಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ಆರ್ಎಸ್ಎಸ್ಡಿಐ ಡಯಾಬಿಟಿಸ್ ರೂರಲ್ ಔಟ್ರೀಚ್ ಡಿಜಿಟಲ್ ಪೋರ್ಟಲ್ ಅನ್ನು ವರ್ಚುವಲ್ ಮೂಲಕ ಅವರು ಉದ್ಘಾಟಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 10:03:46. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಯೋಗರಾಜ್ ಭಟ್ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಕಾರ್ತಿಕ್ ಹರ್ಷಪ್ರಿಯ ಅವರ ರಚನೆ, ಮಿಲಿಂದ್ ಧರ್ಮಸೇನ ಅವರ ಸಂಗೀತ ಈ ಹಾಡಿಗಿದೆ.

ವೀರಬಾಹು ಚಿತ್ರದ ಹಾಡನ್ನು ಹಾಡಿದವರು ರಾಜೇಶ್ ಕೃಷ್ಣನ್ ಶ್ರೀವರ್ಧಿನಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. 10:14:12 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಆಟ ಚಿತ್ರದ ಹಾಡನ್ನು ಕೇಳಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರು ಹಾಡಿದ ಈ ಗೀತೆಗೆ ಸಾಧು ಕೋಕಿಲ್ ಅವರ ಸಂಗೀತವಿದೆ. ರಚನೆ ಜಯಂತ್ ಕಾಯ್ಕಿಣಿ ಅವರು.

ಸೋನು ನಿಗಮ್ ಅವರು ಹಾಡಿದ ಉಯ್ಯಾಲೆ ಚಿತ್ರದ ಹಾಡು ಪ್ರಸಾರ ಆಯಿತು. ಜಯಂತ್ ಕಾಯ್ಕಿಣಿಯವರ ರಚನೆಗೆ ರಿಕ್ಕಿ ಅವರ ಸಂಗೀತವಿತ್ತು. 10:23:24 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರು ಹಾಡಿರುವ ಲೈಫ್ ಹೂ ಇಷ್ಟೇನೆ ಚಿತ್ರದ ಹಾಡನ್ನು ಕೇಳಿ. ಜಯಂತ್ ಕಾಯ್ಕಿಣಿಯವರ ರಚನೆಗೆ ಮನುಮೂರ್ತಿ ಅವರ ಸಂಗೀತವಿದೆ.

ಧೂಳ್ ಚಿತ್ರದ ಹಾಡು ಪ್ರಸಾರ ಆಯಿತು. ಹರಿಚರಣ್ ಮತ್ತು ನಂದಿತಾ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಈಗ ಪ್ರಸಾರ ಆಗುವಂತಹ ಹಾಡು ಯಾರೇ ಕೂಗಾಡಲಿ ಚಿತ್ರದ್ದು. ಸೋನು ನಿಗಮ್, ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದು, ಸಂಗೀತ ನೀಡಿದ್ದಾರೆ.

ವಿಲನ್ ಚಿತ್ರದ ಹಾಡು ಮೂಡಿ ಬಂತು. ಶ್ರೀನಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜಯಂತ್ ಕಾಯ್ಕಿಣಿಯವರು ಬರೆದ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಈಗ ಸೋನು ನಿಗಮ್ ಅವರು ಹಾಡಿರುವ ಸ್ನೇಹಿತರು ಚಿತ್ರದ ಹಾಡನ್ನು ಕೇಳಿ. ಕವಿರಾಜ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ವಿಲನ್ ಚಿತ್ರದ ಹಾಡು ಪ್ರಸಾರ ಆಯಿತು. ಗುರುಕಿರಣ್ ಅವರ ಸಂಗೀತವಿದ್ದ ಈ ಗೀತೆಯನ್ನು ಬರೆದವರು ಸಂತೋಷ್ ವೆಂಕಿ. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಇಷ್ಟಪಟ್ಟು ಅನೇಕ ಜನ ಸಂದೇಶಗಳನ್ನು ರವಾನಿಸಿದ್ದಾರೆ. ಸಂದೇಶ ರವಾನಿಸಿದ ಜೊತೆಗೆ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.
1: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
2: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
1: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರ ಮೊದಲು ಎಂಬ ತತ್ವದಡಿಯಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈನ ಕಟ್ಟಂಕುಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಣ್ಣ ಖನಿಜಗಳು ರಾಜ್ಯಗಳ ವ್ಯಾಪ್ತಿಯಲ್ಲೇ ಉಳಿಯುತ್ತವೆ. ಮರಳು, ಜಲ್ಲಿಕಲ್ಲು, ಬಂಡೆಗಳು, ಮುರಂ ಸೇರಿದಂತೆ ಸುಮಾರು 50 ಸಣ್ಣ ಖನಿಜಗಳು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲೇ ಉಳಿಯುತ್ತವೆ. ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026ರಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವುದಿಲ್ಲ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಹರಿಯಾಣದ ವಲ್ಲಭ್ಗಢದಲ್ಲಿ ಭವ್ಯ ತಿರಂಗ ಯಾತ್ರೆಯನ್ನು ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಕೃಷ್ಣನ್ ಪಾಲ್ ಗುರ್ಜರ್ ಮತ್ತು ಶಾಸಕ ಪಂಡಿತ್ ಮೂಲ್ ಚಂದ್ ಶರ್ಮಾ ಅವರ ನೇತೃತ್ವದಲ್ಲಿ ಇಂದು ಆಯೋಜಿಸಲಾಗಿತ್ತು. ಮೆರವಣಿಗೆಯು ಸೆಕ್ಟರ್ 3 ಸೇತುವೆಯಿಂದ ಪ್ರಾರಂಭವಾಗಿ ವಲ್ಲಭ್ಗಢ ಬ್ಲಾಕ್ ಮಟ್ಟದ ಕಚೇರಿಯಲ್ಲಿ ಮುಕ್ತಾಯವಾಯಿತು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ

ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನರ್ ಕ್ರೀಡಾಂಗಣದಲ್ಲಿ ನಡೆದ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದ 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.